ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 29ನೇ ದಿನ, ಅಂದರೆ 2026ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕು ಭಾನುವಾರ. ಈಗ ಸಮಯ 5:58:35. ಭಾನುವಾರದ ಬೆಳಗಿನ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಭಾನುವಾರದ ಬೆಳಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿ ನಾನು ಚಂದು ಬಾನುಲಿ ಬಂಧು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಬ್ಸಿಡಿ ದರದ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಮರುಪೂರಣಕ್ಕೆ ಬರುವ ಅಕ್ಟೋಬರ್ 1ರಿಂದ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣವನ್ನು ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿದೆ. ಪರಿಷ್ಕೃತ ಚಿಲ್ಲರೆ ಮಾರಾಟ ದರದಲ್ಲಿ ಸಬ್ಸಿಡಿಯೊಂದಿಗೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಲು ಗ್ರಾಹಕರು ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸುವುದು ಅಗತ್ಯವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಲ್ಲಿ 14 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಾಧೀಶರನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಉಷಾರಾಣಿ, ಕೆಎಸ್ ಭರತ್ಕುಮಾರ್ ಮತ್ತು ನೇರಲೆ ವಿ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಿಸಲಾಗಿದೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ರೈತರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿಕ್ಕಮಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ನಾಳೆ ಅಧಿವೇಶನದಲ್ಲಿ ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ಚರ್ಚೆ ನಡೆಸಿ ಉತ್ತರ ನೀಡಲಾಗುವುದು ಎಂದರು. ಭಾರತೀಯ ಜನತಾ ಪಾರ್ಟಿಯ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ನಿನ್ನೆ ನವದೆಹಲಿಯಲ್ಲಿ ಭಾರತದಲ್ಲಿರುವ ಕೆನಡಾ ಉನ್ನತ ಅಧಿಕಾರಿಯಾದ ಹೈಕಮಿಷನರ್ ಕ್ರಿಸ್ಟೋಫರ್ ಕೂಟರ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಭಾರತೀಯ ನೌಕಾಪಡೆಯ ಮಾರ್ಗದರ್ಶಿತ ಕ್ಷಿಪಣಿ ಫ್ರಿಗೇಟ್ ಐಎನ್ಎಸ್ ತ್ರಿಶೂಲ್ ತನ್ನ ನಿಯೋಜಿತ ಭಾಗವಾಗಿ ಈ ತಿಂಗಳ 14-17ರವರೆಗೆ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ಬಂದರಿಗೆ ಭೇಟಿ ನೀಡಿತ್ತು. ಅಲೆಕ್ಸಾಂಡ್ರಿಯಾ ಬಂದರಿಗೆ ಆಗಮಿಸಿದ ಭಾರತೀಯ ನೌಕೆಗೆ ಈಜಿಪ್ಟ್ನ ಎಲ್ ಕದೀರ್ ನೌಕೆಯು ಬೆಂಗಾವಲಾಗಿ ಆಗಮಿಸಿ ಸ್ವಾಗತ ಕೋರಿತು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸೇವಾ ಪಖ್ವಾಡ ಅಂಗವಾಗಿ ಬಹ್ರೈನ್, ಕುವೈತ್ ಮತ್ತು ಯುಎಇಯಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಫಿಟ್ನೆಸ್, ಪರಿಸರ ಜಾಗೃತಿ, ಸ್ವಚ್ಛತೆ ಹಾಗೂ ನಾಗರಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಹಲವು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದವು. ಜಪಾನ್ನ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕೆ ನಿನ್ನೆ ಅಧಿಕೃತವಾಗಿ ಚಾಲನೆ ದೊರೆತಿದ್ದು ಜಪಾನ್ ಚಕ್ರವರ್ತಿ ನರುಹಿತೋ ಅವರು ಕೂಟವನ್ನು ಉದ್ಘಾಟಿಸಿದರು. ಭಾರತೀಯ ಕ್ರೀಡಾಪಟುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಕೋರಿ ಹುರಿದುಂಬಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಿಗ್ಗೆ 7 ಗಂಟೆಗೆ.

0: ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ನಿಲಯದಿಂದ ಇದೀಗ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಇನ್ನು ಮುಂದೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳಬಹುದು 7 ಗಂಟೆಯವರೆಗೆ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳನ್ನು ಕೇಳಬಹುದು. 9:00 to 10:00 ಇಂದಿನ ವಿಶೇಷ. ಈ ಮಧ್ಯೆ 9:30 ಹಾಗೂ ರಾತ್ರಿ 7:30 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. 11:02 ಹೊಸ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. 11:30 ಕಲಾಭಾರತಿ. 12:05 ಕರಿಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:20 ಭಾನುವಾರದ ವಿಶೇಷ ಸಂದೇಶ ನಮಗೆ, ಸಂಗೀತ ನಿಮಗೆ. ವಾಟ್ಸಪ್ ಮೂಲಕ ನೀವು ಕೇಳಿದ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುತ್ತೀರಿ. 3:00 to 4:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮದ ಪ್ರಸಾರ. 4:00 to 5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ ಇದು. ಇನ್ನು ನಮ್ಮ ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನಾ ಕಾರ್ಯಕ್ರಮ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವಿರುತ್ತದೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಶಿವರಾಮ್ ಎಂ. ಇನ್ನು 7:30 ಪೀಡಿಯಾಟ್ರಿಕ್ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮವಿದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಈ ರಾತ್ರಿ 8:02 ಬೆಳ್ಳಿ ಬದುಕು ಸರಣಿಯಲ್ಲಿ ಕಿರುತೆರೆ ಸಿನಿಮಾ ನಟ ಗಣೇಶರಾವ್ ಕೇಸರ್ಕರ್ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ. ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು. 9:15 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಹಿಂದಿ ಮೆಲಡೀಸ್. 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ, ಇವುಗಳನ್ನು ಗೌರವಿಸುವುದು, ರಾಷ್ಟ್ರ ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ.

90.9 FM. ಬನ್ನಿ, ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಆರಂಭ ಮಾಡೋಣ. ಕಾರ್ಯಕ್ರಮದ ಮೊದಲಲ್ಲಿ ವೃಂದಗಾನದಲ್ಲಿ ಕೇಳಿ ಇದೊಂದು ಭಕ್ತಿಗೀತೆ.

ವಿದ್ಯಾಭೂಷಣ ಅವರು ಹಾಡಿದ ಭಕ್ತಿಗೀತೆಯನ್ನ ಕೇಳಿದ್ರಿ. 6:17:22 ಸಮಯ ಆಗಿದೆ. ನಾದೋಪಾಸನೆ ಬೆಳಗಿನ ಈ ಸಮಯ ಭಕ್ತಿಗೀತೆಗಳನ್ನು ಕೇಳ್ತಾ ಮನಸ್ಸನ್ನು ಇಡೀ ದಿನದ ಪಯಣಕ್ಕೆ ಸಜ್ಜುಗೊಳಿಸುವ ಒಂದು ಪ್ರಯತ್ನ ಇದು. ಮನಸ್ಸಿಗೆ ಒಪ್ಪುವಂತಹ ಗಾಯನ ಮಾತುಗಳ ಮಿಶ್ರಣ ಈ ನಾದೋಪಾಸನೆ. ನಾದೋಪಾಸನೆಯಲ್ಲಿ ಒಂದು ರೀತಿ ಒಂದು ಆಧ್ಯಾತ್ಮದ ಭಾವವನ್ನು ನಾವು ಪಡ್ಕೊಳ್ತೇವೆ. ಆಧ್ಯಾತ್ಮದ ಭಾವ ಅಂದರೆ ಪೂಜೆ ಪುರಸ್ಕಾರ ಧಾರ್ಮಿಕ ಆಚರಣೆಗಳು ಮಾತ್ರ ಅಲ್ಲ, ನಮ್ಮ ಒಳಗಣ್ಣನ್ನು ತೆರೆದು ನಮ್ಮ ನಿಜವಾದ ಅಸ್ತಿತ್ವವನ್ನು ಅರಿಯುವ, ಪ್ರಕೃತಿ ಹಾಗೆ ಪರಮಾತ್ಮನ ಜೊತೆಗೆ ಬೆಸೆಯುವ ಒಂದು ಪವಿತ್ರವಾದ ಭಾವನೆ. ಭೌತಿಕ ಜಗತ್ತನ್ನು ಮೀರಿ ಮನಸ್ಸಿಗೆ ಶಾಂತಿ, ಅಂತರಂಗಕ್ಕೆ ಅರಿವನ್ನು ನೀಡುವ ಸ್ಥಿತಿಯನ್ನು ಆಧ್ಯಾತ್ಮ ಅಂತ ಅರಿತವರು ಅರ್ಥೈಸ್ತಾರೆ. ನಮ್ಮ ದೈನಂದಿನ ಬದುಕಿನಲ್ಲಿ ಆಧ್ಯಾತ್ಮ ಭಾವವನ್ನು, ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಕಂಡುಕೊಳ್ಳೋದಕ್ಕೆ ಅಂತರಂಗದ ಶುದ್ಧತೆ ಬಹಳ ಮುಖ್ಯ. ಬಾಹ್ಯ ಅಂಗಗಳು ಪಂಚೇಂದ್ರಿಯಗಳನ್ನು ಸ್ವಚ್ಛವಾಗಿಡುವ ಹಾಗೆ ಮನಸ್ಸಿನ ನೆಮ್ಮದಿಗೆ, ಮನಸ್ಸಿನ ಸ್ವಚ್ಛತೆಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಅಂದರೆ ಅರಿಷಡ್ ವರ್ಗಗಳನ್ನು ನಿಯಂತ್ರಣದಲ್ಲಿಡಬೇಕು. ಎಲ್ಲರ ಬಗ್ಗೆ ಕರುಣೆ ಪ್ರೀತಿಯನ್ನು ಹೊಂದುವುದು ಅಂತರಂಗದ ಶುದ್ಧತೆ ಅಂತ ಹೇಳ್ತಾರೆ.

ಬೃಂದಗಾನದಲ್ಲಿ ಪುರಂದರದಾಸರ ರಚನೆಯನ್ನ ಆಲಿಸಿದ್ರೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವಿದು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ದೀರಾ. ಎರಡು ರೀತಿಯ ಸ್ವಚ್ಛತೆಯನ್ನ ನಾವು ಗಮನಿಸಬಹುದು, ಆಂತರಿಕ ಸ್ವಚ್ಛತೆ ಮತ್ತು ಬಾಹ್ಯ ಸ್ವಚ್ಛತೆ. ಬಾಹ್ಯ ಸ್ವಚ್ಛತೆ ಅಂದರೆ ಶರೀರದ ಸ್ವಚ್ಛತೆ, ಸ್ನಾನ ಮಾಡೋದು, ಸ್ವಚ್ಛವಾದ ವಸ್ತ್ರವನ್ನು ಧರಿಸುವುದು, ತಲೆ ಕೂದಲನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು, ಉಗುರುಗಳನ್ನು ಕತ್ತರಿಸುವುದು. ಹೀಗೆ ಆಂತರಿಕ ಸ್ವಚ್ಛತೆ ಅಲ್ಲದೆ ಬಾಹ್ಯ ಸ್ವಚ್ಛತೆ ಅಂತ ಹೇಳ್ಬೋದು. ಆಂತರಿಕ ಸ್ವಚ್ಛತೆ ಅಂದಾಗ ಮನಸ್ಸಿನ ಶುದ್ಧತೆ, ಅಂತರಂಗದ ಶುದ್ಧತೆ. ಹೇಗೆ ನಾವು ನಮ್ಮ ಅರಿಷಡ್ ವರ್ಗಗಳನ್ನು ನಿಯಂತ್ರಣ ಮಾಡ್ತೇವೋ ಅದೇ ಥರ ಧ್ಯಾನ ಮತ್ತು ಮೌನ, ಧ್ಯಾನ ಮಾಡುವುದು ಹಾಗೆ ಒಂದಷ್ಟು ಕಡೆ ಪಕ್ಷ ದಿನಕ್ಕೆ ಒಂದು 10-15 ನಿಮಿಷಗಳ ಕಾಲ ಪ್ರಶಾಂತವಾದ ಒಂದು ಸ್ಥಳದಲ್ಲಿ ಕುಳಿತು ಉಸಿರಾಟದ ಕಡೆಗೆ ಗಮನ ಹರಿಸುವುದು, ಅಥವಾ ಇಷ್ಟ ದೈವವನ್ನು ಸ್ಮರಿಸುವುದು, ಪ್ರಾರ್ಥಿಸುವುದು, ಅದು ನಮ್ಮನ್ನು ನಾವೇ ಒಂದು ಶುದ್ಧೀಕರಣ ಮಾಡಿಕೊಳ್ಳುವಂಥ ಒಂದು ಕೆಲಸ. ದಿನದ ಒಂದಿಷ್ಟು ಸಮಯ ಮೌನವಾಗಿರೋದ್ರಿಂದ ಆಲೋಚನೆಗಳು ಕಡಿಮೆಯಾಗಿ ನಮ್ಮ ಒಳಗಿನ ಧ್ವನಿಯನ್ನು ನಾವೇ ಕೇಳಿಸ್ಕೊಳ್ಳೋದಕ್ಕೆ, ನಮ್ಮನ್ನು ನಾವೇ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಸಿಕ್ಕಿರುವಂಥ ಈ ಜೀವನ, ಪ್ರಕೃತಿ, ಈ ಸಕಲ ಸಂಪತ್ತುಗಳು ನಮ್ಮ ಸುತ್ತಲಿರುವ ಜನರಿಗಾಗಿ ಪ್ರತಿದಿನವೂ ಕೂಡ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಬದುಕಿನಲ್ಲಿ ಏನಾಗ್ತಾ ಇದೆಯೋ ಅದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಎನ್ನುವಂಥ ಒಂದು ಸಕಾರಾತ್ಮಕ ಮನೋಭಾವವನ್ನು ಹೊಂದುವುದು ಕೂಡ ಬಹಳ ಮುಖ್ಯ. ಬದುಕಿನಲ್ಲಿ ಬರುವಂಥ ಸುಖ ದುಃಖ ಲಾಭ ನಷ್ಟ

ಎಲ್ಲವೂ ಕೂಡ ತಾತ್ಕಾಲಿಕ ಅಂತ ಅರಿತು ಅತಿಯಾಗಿ ಯಾವುದಕ್ಕೂ ಸ್ಪಂದಿಸದೆ ಎಲ್ಲವನ್ನು ಕೂಡ ಸಮಾನ ಭಾವದಿಂದ ಸ್ವೀಕರಿಸುವಂತಹ ಗುಣವನ್ನು ಹೊಂದಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ನಿಷ್ಕಾಮ ಕರ್ಮವನ್ನು ಹೇಳ್ತಾನಲ್ಲ, ಅಂಥ ಒಂದು ಭಾವವನ್ನು ನಾವು ಅರ್ಥ ಮಾಡಿಕೊಂಡು ಅದರತ್ತ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನೀಗ ಕೇಳಿ ಶಿವಾನಂದ ಪಾಟೀಲ್ ಅವರ ಹಾಡುಗಾರಿಕೆಯಲ್ಲಿದೆ ಚನ್ನಬಸವಣ್ಣ ಅವರ ಈ ವಚನ.

ಭಾನುವಾರದ ಬೆಳಗಿನ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳಿ ಬರ್ತಾ ಇದೆ. ಸಮಯ 6:32:55. ಇನ್ನೀಗ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳು ಕೇಳಿ. ನವಕೋಟಿ ನಾರಾಯಣ ಚಿತ್ರದ ಹಾಡು ಪುರಂದರದಾಸರ ಈ ರಚನೆಯನ್ನ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ, ಪಿ ಲೀಲಾ ಮತ್ತು ಸಂಗಡಿಗರು ಹಾಡಿದ್ದಾರೆ. ಶಿವಪ್ರಸಾದ್ ಅವರು ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಬೆಳಗಿನ ನಾದೋಪಾಸನೆಯನ್ನ ಕೇಳ್ತಾ ಇದ್ದೀರಾ. ಈಗಿನ ದಿನಗಳಲ್ಲಿ ನಮ್ಮನ್ನ ನಾವು ನಿಯಂತ್ರಣ ಮಾಡಿಕೊಳ್ಳೋದು ಬಹಳ ಮುಖ್ಯ. ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಮನಸ್ಸಿಗೆ ಒಂದಿಷ್ಟು ವ್ಯಾಯಾಮವನ್ನ ಮಾಡಬೇಕು ಅನ್ನುವಂಥ ಅನೇಕ ವಚನಗಳನ್ನ, ಕೀರ್ತನೆಗಳನ್ನ, ಭಕ್ತಿ ರಚನೆಗಳನ್ನ ನಾವು ಗಮನಿಸಬಹುದು. ಹಾಗೆ ಬಹಳಷ್ಟು ವಿಚಾರಗಳಂದ್ರೆ ನಮ್ಮ ದೇಹದ ಸ್ವಚ್ಛತೆಗಾಗಿ ನಾವು ಸ್ನಾನ ಮಾಡ್ತೇವೆ, ಬಟ್ಟೆ ಒಕ್ಕೊಳ್ತೇವೆ. ಹಾಗೆ ಮನಸ್ಸಿನ ನೆಮ್ಮದಿಗಾಗಿ, ಮನಸ್ಸಿನ ಶಾಂತಿಗಾಗಿ ನಾವು ಭಕ್ತಿಯ ಒಂದು ಆಧ್ಯಾತ್ಮದ ಭಾವವನ್ನು ಅನುಭವಿಸಬೇಕು. ಅದಕ್ಕಾಗಿ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕು. ಅಂದರೆ ಈಗಾಗಲೇ ಬಸವಣ್ಣನವರು ಹೇಳಿದಾಗೆ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ವೋ ಅನ್ನೋದನ್ನು ಹೇಗೆ ಒಂದು ಹೊಸಿಲು, ಒಂದು ಬಾಗಿಲು, ಆ ಮನೆಯ ಸುತ್ತಮುತ್ತ ಬೆಳೆದಿರುವಂಥ ಗಿಡ ಕಸ ಕಡ್ಡಿಗಳು ಹೇಳುತ್ತೋ ಹಾಗೆ ನಮ್ಮ ಮನಸ್ಸಿನ ಒಂದು ಸ್ವಚ್ಛತೆಯನ್ನು ಕೂಡ ನಾವು ಮಾಡಿಕೊಳ್ಬೇಕು. ಅಂದರೆ ಒಂದಷ್ಟು ಪ್ರಕೃತಿಯ ಜೊತೆಗೆ ಒಡನಾಟವನ್ನು ಮಾಡಬೇಕು. ಗಿಡ ಮರ, ನದಿ, ಬೆಟ್ಟ, ಗುಡ್ಡ, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸೋದು, ಪ್ರಕೃತಿಯಲ್ಲಿರುವಂಥ ಅದ್ಭುತವಾದ ಅನೇಕ ವಿಚಾರಗಳನ್ನು ನಾವು ಗಮನಿಸುವುದು, ಇನ್ನು ಒಳ್ಳೆಯ ಆಲೋಚನೆ ಇರುವಂಥ ವ್ಯಕ್ತಿಗಳ ಒಡನಾಟ, ಒಂದಿಷ್ಟು ಉತ್ತಮ ವಿಚಾರಗಳು ಅಂದರೆ ಎಲ್ಲೆಲ್ಲಿ ಒಳ್ಳೆಯ ವಿಚಾರಗಳಿರುತ್ತೋ ಅದು ಪುಸ್ತಕ ಓದೋದಿರ್ಬೋದು, ಪ್ರವಚನಗಳನ್ನು ಕೇಳುವಂಥದ್ದು, ಬದುಕಿನ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸತ್ಸಂಗವನ್ನು ಹೊಂದುವುದು ಕೂಡ ಮನಸ್ಸಿನಿಗೆ ಒಂದು ವ್ಯಾಯಾಮವನ್ನು ಮಾಡೋದಕ್ಕೆ, ಬದುಕಿಗೆ ರಿಯಾಲಿಟಿ ಅಂದರೆ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ. ಕೇಳಿ ಗಾನಯೋಗಿ ರಾಮಣ್ಣ ಚಿತ್ರದ ಹಾಡು. ಇದು ಸಹ ಪುರಂದರದಾಸರ ರಚನೆ. ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಧ್ವನಿಯಾಗಿದ್ದಾರೆ.

0: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.
2: ವಿವಿಧ ರೀತಿಯ ಭಕ್ತಿಯ ಹಾಡುಗಳನ್ನು ಕೇಳ್ತಾ ಆಂತರಿಕ ಸ್ವಚ್ಛತೆಯ ಬಗೆಗೆ, ಅಂದರೆ ಮನಸ್ಸನ್ನು ನಮ್ಮ ಇಚ್ಛೆಯಂತೆ ನಡೆಸುವ ಒಂದು ಪ್ರಯತ್ನಕ್ಕೆ ಒಂದಷ್ಟು ಅಭ್ಯಾಸಗಳನ್ನು ಮಾಡುವ ಕೆಲವು ವಿಚಾರಗಳ ಸುತ್ತ ಇಂದಿನ ನಾದೋಪಾಸನೆ ಸಾಗ್ತಾ ಇದೆ. ತನುವ ವಂಚಿಸಬೇಡ, ಮನವ ವಂಚಿಸಬೇಡ, ಅಂದರೆ ದೈಹಿಕವಾಗಿ ಯಾವುದೇ ರೀತಿಯ ಹಿಂಸೆ ಆಗುವ ಹಾಗೆ ಬೇರೆಯವರಿಗೆ ದ್ರೋಹ ಬಗೆಯುವಂಥ ಕೆಲಸಗಳನ್ನು ಮಾಡದೇ ಇರೋದೇ ದೈಹಿಕ ಶುದ್ಧತೆ. ಮನವ ವಂಚಿಸಬೇಡ ಅಂದರೆ ಹೊರಗಡೆ ಒಳ್ಳೆಯವರ ಹಾಗೆ ನಟಿಸ್ತಾ ಒಳಗಡೆ ಬೇರೆ ಬೇರೆ ರೀತಿಯ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಳ್ಳದೇ ಇರುವುದೇ ಮಾನಸಿಕ ಶುದ್ಧತೆ. ತನು ಮತ್ತು ಮನಸ್ಸು, ತನು ಮನ ಧನ ಪವಿತ್ರವಾಗಿದ್ದಾಗ ಅಂತರಂಗದ ಆತ್ಮ ಜಾಗೃತವಾಗಿ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ ಅಂತಾರೆ. ಲಕ್ಷಾಧೀಶ್ವರ ಚಿತ್ರದ ಗೀತೆ, ಚೌದೇಶಂಕರ್ ಅವರ ರಚನೆ, ಸತ್ಯಮ್ ಅವರ ಸಂಗೀತ, ಬೇಕೆ ಸುಮಿತ್ರಾ ಅವರು ಧ್ವನಿಯಾಗಿದ್ದಾರೆ.

ಸುವರ್ಣಭೂಮಿ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ಕೆಜೆ ಯೇಸುದಾಸ್ ಅವರು ಜೊತೆಯಾಗಿ ಹಾಡಿದ ಈ ಗೀತೆ ಕೋರ ಸೀತಾರಾಮ ಶಾಸ್ತ್ರಿಗಳ ರಚನೆ. ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದರು. 6:51 ಸಮಯ ಆಗಿದೆ. ನಾದೋಪಾಸನೆಯಲ್ಲಿ ಕೇಳಿ ದೇವದಾಸಿ ಚಿತ್ರದ ರಚನೆ, ಕೋರ ಸೀತಾರಾಮ ಶಾಸ್ತ್ರಿಗಳದ್ದೇ ರಚನೆ, ಜೆ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಎಸ್ ಜಾನಕಿಯವರ ಧ್ವನಿ.

ನಾದೋಪಾಸನೆ ಭಕ್ತಿ ಗೀತೆಗಳ ಈ ಪ್ರಸಾರವನ್ನು ಮುಗಿಸುವ ಮುನ್ನ ಇಂದಿನ ದಿನಗಳಲ್ಲಿ ಕ್ಷಣ ಕ್ಷಣಕ್ಕೂ ಹೊಸ ಹೊಸ ಮಾಹಿತಿಗಳ ಮಹಾಪೂರನೇ ನಮಗೆ ಹರಿದು ಬರುತ್ತೆ. ನಾವು ನೋಡಬಹುದು, ಕೇಳಬಹುದು, ಎಲ್ಲ ರೀತಿಯ ಸಾಧ್ಯತೆಗಳು ಈಗ ಉಂಟು. ಆದರೆ ಯಾವುದನ್ನು ಎಷ್ಟನ್ನು ನಾವು ಅನುಸರಿಸ್ತೇವೆ, ನಮ್ಮ ಪರಿಸರಕ್ಕೆ, ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಯಾವುದು ಒಪ್ಪುತ್ತೆ ಅನ್ನುವ ಅರಿವು ನಮಗಿರಬೇಕು. ನಾವು ತೆಗೆದುಕೊಂಡಂಥ ಅನೇಕ ವಿಚಾರಗಳು, ಮಾಹಿತಿಗಳನ್ನು ನಾವು ಎಷ್ಟು ಅನುಸರಿಸ್ತೇವೆ ಅನ್ನೋದೇ ಬಹಳ ಮುಖ್ಯ. ಸ್ವಚ್ಛತೆ ಮತ್ತು ಭಕ್ತಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ಬಾಹ್ಯ ಸ್ವಚ್ಛತೆ, ಆಂತರಿಕ ಸ್ವಚ್ಛತೆ ಎರಡು ಒಂದಕ್ಕೊಂದು ಬೆಸ್ಕೊಂಡಿದೆ ಅನ್ನುವ ಮಾತಿನ ಜೊತೆಗೆ ಅರಿವು ಚಿತ್ರದ ಒಂದು ಹಾಡು ಸೋಸಲೆ ಗಂಗಾಧರ್ ಅವರು ಬರೆದಿರುವುದು, ನವನೀತ್ ಅವರ ಸಂಗೀತ, ಜಾನಿಯವರ ಧ್ವನಿಯಲ್ಲಿದೆ. ಈ ಭಕ್ತಿಗೀತೆಯ ಜೊತೆಗೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಮುಕ್ತಾಯ ಆಗುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿಯ ಕುರಿತು ಮೂರು ದಿನಗಳ ವಿಶೇಷ ಅಧಿವೇಶನದಲ್ಲಿ ಸಮಗ್ರ ಚರ್ಚೆ ನಡೆಸಲಾಗುವುದು. ರಾಜ್ಯದ ಹಿತದೃಷ್ಟಿಯಿಂದ ದೆಹಲಿಗೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರಿನಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರವಾಗಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು. ಕೇಂದ್ರ ಗೃಹ ಮತ್ತು

ಸಹಕಾರ ಸಚಿವ ಅಮಿತ್ ಶಾ ಅವರು ಹುಬ್ಬಳ್ಳಿಯಲ್ಲಿರುವ ಜೆಜಿಎಂಎಂ ವೈದ್ಯಕೀಯ ಕಾಲೇಜು ಹಾಗೂ ಕೆಎಲ್ಇ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರಕ್ಕೆ ನಿನ್ನೆ ಭೇಟಿ ನೀಡಿದರು. ಬೆಂಗಳೂರಿನ ಜಿಕೆವಿಕೆಯಲ್ಲಿರುವ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮುದಾಯ ಭವನದಲ್ಲಿ ಇಂದು ಕೇಂದ್ರೀಯ ರೇಷ್ಮೆ ಮಂಡಳಿಯ 77ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಹಾಗೂ ವಸ್ತು ಪ್ರದರ್ಶನ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಪಾಲ್ಗೊಳ್ಳಲಿದ್ದಾರೆ. ಪ್ರಜಾಸೇವಾ ಆಂದೋಲನ ಸಭೆಯನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಚಿವ ರಿಜ್ವಾನ್ ಅರ್ಷದ್ ಉಡುಪಿಯಲ್ಲಿ ಹೇಳಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿಗಳು ಪ್ರಜಾಸೇವಾ ಆಂದೋಲನ ಸಭೆಗಳ ಮೂಲಕ ಜನರ ಬಳಿಗೆ ಬಂದು ಅವರ ಅಹವಾಲುಗಳನ್ನು ಆಲಿಸಿ ಸ್ಥಳೀಯ ಸಮಸ್ಯೆಗಳಿಗೆ ತಮ್ಮ ಹಂತದಲ್ಲಿಯೇ ಪರಿಹಾರ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮುಂದಿನ ತಿಂಗಳಿನಿಂದ ಬಹುತೇಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಸುಮಾರು 34,000 ಗ್ರಾಮೀಣ ಯುವಕ ಯುವತಿಯರಿಗೆ ತರಬೇತಿ ನೀಡಲಿದೆ. ಏರ್ ಇಂಡಿಯಾ AI-171 ಬೋಯಿಂಗ್ 778 ವಿಮಾನ ದುರಂತದ ತನಿಖೆ ನಡೆಸುತ್ತಿರುವ ವಿಮಾನ ಅಪಘಾತ ತನಿಖಾ ಬ್ಯೂರೋಗೆ ಭಾರತೀಯ ಪೈಲಟ್ಗಳ ಒಕ್ಕೂಟ ಪತ್ರ ಬರೆದಿದ್ದು ವಿಮಾನದ ವಿದ್ಯುತ್, ಎಲೆಕ್ಟ್ರಾನಿಕ್ ಹಾಗೂ ಏವಿಯಾನಿಕ್ಸ್ ತಾಂತ್ರಿಕ ದಾಖಲೆಗಳ ಬಗ್ಗೆ ವಿಸ್ತೃತ ತನಿಖೆ ನಡೆಸುವಂತೆ ಮನವಿ ಮಾಡಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಹಿರಿಯ ಆರ್ಥಿಕ ಸಲಹೆಗಾರ ರವೀಂದ್ರ ಕುಮಾರ್ ಜೇನಾ ಅವರು ನಿನ್ನೆ ಆಕಾಶವಾಣಿ ಅಹಮದಾಬಾದ್ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಆಕಾಶವಾಣಿ, ದೂರದರ್ಶನ ಹಾಗೂ ಪಿಐಬಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಐಸ್ಲ್ಯಾಂಡ್ನ ರೆಕಾಜ್ವಿಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ನಿನ್ನೆ ವಿಕಸಿತ ಭಾರತ ಓಟ 2026 ಆಯೋಜಿಸಿದೆ. ಓಟದಲ್ಲಿ ಸ್ಥಳೀಯ ಭಾರತೀಯ ಸಮುದಾಯದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಪಾರ್ಟಿ ಬೇಕೇ ಬೇಕು.
1: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
0: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
2: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
0: ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ?
1: ಕೇಳಿಸಲ್ವಾ?
0: ನೋ ಶೇರಿಂಗ್.
2: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. GI ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
4: ಏಯ್, ಯಾಕ್ರಿ ಹೀಗೆ ಕಣ್ ಕಂಡಲ್ಲಿ ಕಸ ಎಸಿತೀರಾ? ನಿಮ್ ಮನೆ ಆದ್ರೆ ಹೀಗೆ ಮಾಡ್ತಿರೇನ್ರಿ?
5: ರೀ ಸ್ವಾಮಿ, ನಿಮ್ ಉಪದೇಶ ಸ್ವಲ್ಪ ನಿಲ್ಲಿಸ್ತೀರಾ? ಇದು ಪಬ್ಲಿಕ್ ಪ್ಲೇಸ್, ಹೇಗ್ ಬೇಕಾದ್ರೂ ನಡ್ಕೋಬಹುದು.
4: ಅಲ್ಲಪ್ಪ, ಪಬ್ಲಿಕ್ ಪ್ಲೇಸ್ ಏನೋ ಸರಿ, ಹಂಗಂತ ನೀವ್ ಇಷ್ಟ ಬಂದಂಗೆ ಕಸ ಹಾಕಿದ್ರೆ ಹೆಂಗಪ್ಪ? ನಮ್ಮ ಊರು, ನಮ್ಮ ಸುತ್ತಮುತ್ತಲ ಶುಚಿತ್ವವನ್ನ ನಾವೇ ಕಾಪಾಡ್ಕೋಬೇಕು ಅಲ್ವಾ?
6: ಪರಿಸರ ಮಾಲಿನ್ಯ ಎಲ್ಲೋ ದೂರದಲ್ಲಿ ನಡೆಯುತ್ತಿದೆ ಎಂಬ ಭಾವನೆ ಸರಿಯಲ್ಲ. ಮನೆಯ ಮುಂದೆ ಹರಿಯುತ್ತಿರುವ ಕೊಳಚೆ ನೀರು, ಮಳೆ ನೀರು ಹರಿದು ಹೋಗಲು.
7: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನ, ಕಸ್ತೂರಿ ರಂಗನ್ ವರದಿ ಬಗ್ಗೆ ವಿಸ್ತೃತ ಚರ್ಚೆ. 3ನೇ ರಾಷ್ಟ್ರೀಯ ಜನತಾ ನ್ಯಾಯಾಲಯ, ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ 201 ಪ್ರಕರಣಗಳು ಇತ್ಯರ್ಥ. ಭಾರತೀಯ ಕರಾವಳಿ ಕಾವಲು ಪಡೆಯ ಸಾವಿತ್ರಿಬಾಯಿ ಫುಲೆ ನೌಕೆಗೆ ಕಾರವಾರದಲ್ಲಿ ವಿದಾಯ. ಸೇವಾ ಸಂಕಲ್ಪ ಅಭಿಯಾನ, ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಒತ್ತು. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ಕುರಿತ

0: ಡಾಕ್ಟರ್ ಕೆ ಕಸ್ತೂರಿರಂಗನ್ ವರದಿ ಬಗ್ಗೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿದ್ದು, ನಾಳೆಯಿಂದ 3 ದಿನಗಳ ಕಾಲ ನಡೆಯಲಿರುವ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಚರ್ಚಿಸಿ ಮಲೆನಾಡು ಭಾಗದ ಜನರ ಹಿತ ಕಾಯುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ನಿರ್ಣಯ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಸಾರ್ವಜನಿಕರೊಂದಿಗೆ ಅವರು ಸಂವಾದ ನಡೆಸಿದರು. ಮಲೆನಾಡಿನ ಕಾಡಂಚಿನಲ್ಲಿ ವಾಸಿಸುವ ಜನರಿಗೆ ಯಾವುದೇ ತೊಂದರೆಯಾಗದಂತೆ ತಮ್ಮ ಸರ್ಕಾರ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದೆ ಎಂದು ಭರವಸೆ ನೀಡಿದರು. ರಾಜ್ಯದ ಕರಾವಳಿಯ 364 ಕಿಲೋಮೀಟರ್ನೊಂದಿಗೆ ಮಲೆನಾಡನ್ನೂ ಸೇರಿಸಿ ಹೊಸ ಪರಿಸರ ಪ್ರವಾಸೋದ್ಯಮ ನೀತಿ ಜಾರಿಗೆ ನಿರ್ಧರಿಸಿದ್ದಾಗಿ ಮುಖ್ಯಮಂತ್ರಿ ನುಡಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠದಲ್ಲಿ ರಾಷ್ಟೀಯ ಜನತಾ ನ್ಯಾಯಾಲಯದಡಿ ರಾಜಿ ಸಂಧಾನಕ್ಕೆ ಯೋಗ್ಯವಾದ ಪ್ರಕರಣಗಳ ವಿಚಾರಣೆ ನಡೆಯಿತು. 3ನೇ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಮೂರ್ತಿ ಟಿ ವೆಂಕಟೇಶ್ ನಾಯಕ್ ಮತ್ತು ಟಿಎಂ ನದಾಫ್ ಅವರ 2 ಪೀಠಗಳಲ್ಲಿ ಒಟ್ಟು 660 ಪ್ರಕರಣಗಳನ್ನು ವಿಚಾರಣೆಗೆ ಪಟ್ಟಿ ಮಾಡಲಾಗಿತ್ತು. ಆ ಪೈಕಿ ಒಟ್ಟು 201 ಪ್ರಕರಣಗಳನ್ನು 4,55,63,000 ರೂಪಾಯಿ ಪರಿಹಾರ ಆದೇಶದ ಮೂಲಕ ಇತ್ಯರ್ಥ ಪಡಿಸಲಾಗಿದೆ. ಭಾರತದ ಕರಾವಳಿ ರಕ್ಷಣೆಗೆ 2 ದಶಕಗಳ ಕಾಲ ಮಹತ್ವದ ಸೇವೆ ಸಲ್ಲಿಸಿದ ಭಾರತೀಯ ಕರಾವಳಿ ಕಾವಲು ಪಡೆಯ ಹೆಮ್ಮೆಯ ನೌಕೆ ಸಾವಿತ್ರಿಬಾಯಿ ಫುಲೆಗೆ ಕಾರವಾರ ಬಂದರಿನ ಧಕ್ಕೆಯಲ್ಲಿ ಗೌರವಯುತ ವಿದಾಯ ನೀಡಲಾಯಿತು. ಧ್ವಜಾವತರಣದ ಬಳಿಕ ಕೋಸ್ಟ್ಗಾರ್ಡ್ ಸಿಬ್ಬಂದಿ ಗೌರವ ವಂದನೆ ಸಲ್ಲಿಸಿದರು. ತಟರಕ್ಷಕ ಪಡೆಯ ಉಪಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ಮಿಶ್ರಾ ಕರಾವಳಿ ಕಾವಲು ಪಡೆಯ ಇತಿಹಾಸದಲ್ಲಿ ಸಾವಿತ್ರಿಬಾಯಿ ಫುಲೆ ನೌಕೆಯ ಕೊಡುಗೆ ಮತ್ತು ಪರಂಪರೆ ಸದಾ ಸ್ಮರಣೀಯವಾಗಿರಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ 31ನೇ ವಾರ್ಡ್ನ ಅಂಗನವಾಡಿ ಕೇಂದ್ರ 3ರಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಹಾಗೂ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ನೆರವೇರಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರ್ದೇಶಕ ಡಾ ಎನ್ ಮಹೇಶ್ ಬಾಬು ಚಾಲನೆ ನೀಡಿದರು. ಗರ್ಭಿಣಿಯರು ಹಾಗೂ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಕುಟುಂಬಗಳು ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆ ಸ್ಥಳೀಯ ಉತ್ಪನ್ನ ಮತ್ತು ಸೇವೆಗಳಿಗೆ ಧ್ವನಿಯಾಗೋಣ, ಸ್ವಾವಲಂಬನೆಯ ಹೆಜ್ಜೆಗೆ ಜೊತೆಯಾಗೋಣ ಎಂಬ ಉದ್ದೇಶದಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆ. ಕೇವಲ ಸ್ಥಳೀಯ ವಸ್ತುಗಳನ್ನು ಖರೀದಿಸುವುದಷ್ಟೇ ಅಲ್ಲ, ನಮ್ಮ ನೆಲದ ಜ್ಞಾನ, ಪರಂಪರೆ ಮತ್ತು ಪ್ರತಿಭೆಗೆ ಮೌಲ್ಯ ನೀಡುವ ಮನೋಭಾವ ಉದ್ದೀಪಿಸುವ ಮಹತ್ವಾಕಾಂಕ್ಷೆಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಆಹಾರ ಸಂಸ್ಕರಣಾ ಉದ್ದಿಮೆಗಳ ಮೂಲಕ ಸ್ಥಳೀಯ ಕಲೆ ಕೌಶಲ್ಯ, ರೈತರು ಕುಶಲಕರ್ಮಿಗಳ ಸೇವೆ ಹಾಗೂ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಪ್ರೋತ್ಸಾಹಿಸುವ ಚಿಂತನೆ ವೋಕಲ್ ಫಾರ್ ಲೋಕಲ್. ಆತ್ಮನಿರ್ಭರ ಭಾರತ ನಿರ್ಮಾಣದ ಗುರಿಯೊಂದಿಗೆ ಗ್ರಾಮೀಣ ಉದ್ಯಮಗಳಿಗೆ ಬೆಂಬಲ, ಕುಶಲಕರ್ಮಿಗಳ ಕೈಕೆಲಸಕ್ಕೆ ಗೌರವ ಹಾಗೂ ರೈತರ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಮೈಸೂರಿನ ಮಹಿಳಾ ನವೋದ್ಯಮಿ ಕೃಷಿಕ ಮಹಿಳೆ ಅನಿತಾ ಸದಾನಂದ ಅವರು ಮಮಾ ಮಿಲ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಆರ್ಗ್ಯಾನಿಕ್ಸ್ ಮಂಡ್ಯದಿಂದ ಪೌಷ್ಟಿಕಾಂಶ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅನಿತಾ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಮಮಾ ಮಿಲ್ಸ್ ರೂರಲ್ ಮಾರ್ಕೆಟ್ ಅಲ್ಲೂ ಬೆಳೀತಿದೆ. ನಮ್ಮ ಪ್ರಾಡಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಅಪೀಡಾ ಮೂಲಕ 4 ದೇಶದಲ್ಲಿ ತಗೊಂಡು ಹೋದ್ರು. US ಅಲ್ಲಿ ನಮ್ಗಾಗ್ಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಾರ್ಪೊರೇಟ್ ಹಂಗ್ ಮಾಡಿದ್ರೇನೆ ಬೆಳೆಯಕ್ಕಾಗೋದು. ಈಗಲೂ ನಾವು ಓಪನ್ ಆರ್ಮ್ಸ್ ಅಲ್ಲಿ ವಿ ವುಡ್ ಇನ್ವೈಟ್ ಅಂಡ್ ಗಿವ್ ಅವರ್ ಶೇರ್ಸ್. ನಾರ್ತ್ ಕರ್ನಾಟಕ ಜನರಿಗೆ ನನ್ನ ವಿಶೇಷ ಧನ್ಯವಾದಗಳು. ಮೈಸೂರಿನಿಂದ ಬಂದ ನಮಗೆ ನೀವು ನೀಡಿದ ಆತ್ಮೀಯತೆ, ಈಗ ನಾವು ಅನ್ಕೋತಿದೀವಿ ನಮ್ಮ ಪುಟ್ಟ ಸ್ಟಾರ್ಟ್ಅಪ್ ಎಲ್ಲ ಮಿಲ್ ಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಮಿಲ್ ಮಾಡಿಸ್ತಿದ್ವಿ. ಈಗ ಅನ್ಕೋತಿದೀವಿ ನಾವೇ ಯಾಕೊಂದು ಪುಟ್ಟ ಮಿಲ್ ಶುರು ಮಾಡಿ ಅದರಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳಿಗೂ ಕೆಲಸವನ್ನು ಕೊಟ್ಟು ಮುಂದೆ ಬರಬಾರದು ಅಂತ ಇದು ನಮ್ಮ ವಿಷನ್. ಅಂಡ್ ಟು ಗೋ ಬಿಯಾಂಡ್ ಕರ್ನಾಟಕ ಅಂಡ್ ಬಿಯಾಂಡ್ ಇಂಡಿಯಾ ಅಂಡ್ ಮೇಕ್ ಇಟ್ ಇನ್ ಟು ಅ ವಂಡರ್ಫುಲ್ ಪ್ರಾಡಕ್ಟ್.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರೀಯ ರೇಷ್ಮೆ ಮಂಡಳಿಯ 77ನೇ ಸಂಸ್ಥಾಪನಾ ದಿನಾಚರಣೆ ಇಂದು. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಭಾ ಕೇಂದ್ರದಲ್ಲಿ ಇಂದು ಬೆಳಗ್ಗೆ 10:00 ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರದ ಜವಳಿ ಖಾತೆ ಸಚಿವ ಗಿರಿರಾಜ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹರವು ಗ್ರಾಮದ ಪ್ರಾಚೀನ ಶ್ರೀರಾಮದೇವರ ದೇಗುಲದ ಆವರಣದಲ್ಲಿ ವೀರ್ಗಲ್ಲು ಉದ್ಯಾನ ನಿರ್ಮಾಣವಾಗುತ್ತಿದೆ. ರಾಜ್ಯ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹರವು ಗ್ರಾಮದೇಗುಲದ ಸಮಗ್ರ ಅಭಿವೃದ್ಧಿ ಹಾಗೂ 1.25 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ವೀರ್ಗಲ್ಲು ಉದ್ಯಾನ ನಿರ್ಮಿಸುತ್ತಿದೆ. ಹರವು ಗ್ರಾಮದ ಗದ್ದೆ ಬದುವಿನಲ್ಲಿದ್ದ 70ಕ್ಕೂ ಹೆಚ್ಚು ವೀರ್ಗಲ್ಲುಗಳನ್ನು ಮಂಡ್ಯ ಜಿಲ್ಲೆ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹರವು ದೇವೇಗೌಡ ಸಂರಕ್ಷಿಸಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಭಾರತದ ಶಿಕ್ಷಣ ವ್ಯವಸ್ಥೆಗೆ ಹೊಸ ರೂಪ ನೀಡಿದ ಮಹತ್ವದ ಹೆಜ್ಜೆ. ಕೇಂದ್ರ ಸಚಿವ ಸಂಪುಟ 2020 ಜುಲೈ 29 ಎನ್ಇಪಿ 2020ಗೆ ಅನುಮೋದನೆ ನೀಡಿತು. ರಾಷ್ಟೀಯ ಶಿಕ್ಷಣ ನೀತಿ ಅಡಿ ಪ್ರಶಿಕ್ಷಣಾರ್ಥಿ ಶಿಕ್ಷಕರ ಕಲಿಕಾ ಕ್ರಮದಲ್ಲೂ ಮಹತ್ವದ ಬದಲಾವಣೆ ತರಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಶಿಕ್ಷಣ ನಿಕಾಯದ ವಿದ್ಯಾಧಿಕಾರಿ ಪ್ರೊಫೆಸರ್ ಜಿಆರ್ ಅಂಗಡಿ.
5: ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ನೀತಿಯಲ್ಲಿ ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೂರು ಪ್ರಮುಖ ಬದಲಾವಣೆಗಳಿವೆ. ಮೊದಲನೆಯದು ಐಟೆಪ್ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಂ. ಇನ್ನು ಮುಂದೆ ಶಿಕ್ಷಕರಾಗಲು ಪ್ರತ್ಯೇಕ ಪದವಿ ಅವಶ್ಯಕತೆ ಇಲ್ಲ. 12ನೇ ತರಗತಿಯ ನಂತರವೇ ನೇರವಾಗಿ ಶಿಕ್ಷಕರಾಗಲು ಅವರನ್ನು ಆಹ್ವಾನಿಸುವುದು. ಎರಡನೆಯದು ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ಮಾರ್ಗದರ್ಶನಕ್ಕಾಗಿ ರಾಷ್ಟ್ರೀಯ ಮಿಷನ್. ಇಲ್ಲಿ ಹಿರಿಯ ಅನುಭವಿ ಶಿಕ್ಷಕರು ಯುವ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುವುದು. ಪಠ್ಯಕ್ಕಿಂತ ಅನುಭವದ ಹಂಚಿಕೆ ಮುಖ್ಯ. ಮೂರನೆಯದು ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್ ಶಿಕ್ಷಕರಿಗಾಗಿ ರಾಷ್ಟ್ರೀಯ ವೃತ್ತಿಪರ ಮಾನದಂಡಗಳು. ಶಿಕ್ಷಕರು ಮೌಲ್ಯಮಾಪನ ವರ್ಷಗಳ ಸೇವೆಯಿಂದಲ್ಲ, ಅವರ ಕೌಶಲ್ಯ ನಾವೀನ್ಯತೆ ಹಾಗೂ ವಿದ್ಯಾರ್ಥಿಗಳ ಸಾಧನೆಯಿಂದ. ಈ ರೀತಿಯಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಿಕ್ಷಕರ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖವಾಗಿ ಈ ಮೂರು ಅಂಶಗಳನ್ನು ಒಳಗೊಂಡಿದೆ. ಒಂದು ಐಟೆಪ್, ಎರಡನೇದು ಎನ್ಎಂಎಂ, ಮೂರನೇದು ಎನ್ಪಿಎಸ್ಟಿ.
0: ಸಂಕ್ಷಿಪ್ತ ಸುದ್ದಿಗಳು. ಸುದೃಢ ಪ್ರಜಾಪ್ರಭುತ್ವಕ್ಕಾಗಿ ಓಟ ಎಂಬ ಧ್ಯೇಯದೊಂದಿಗೆ ಸ್ವೀಪ್ ಮತದಾರರ ಜಾಗೃತಿ ಅಭಿಯಾನದ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಮ್ಯಾರಥಾನ್ ನಡೆಯಲಿದೆ. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರ ಇಂದಿನಿಂದ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಬೆಳಗ್ಗೆ 9:30 to 11:30 ಮಾತ್ರ ಶಿಬಿರ ನಡೆಯಲಿದೆ. ಕೋಲಾರ ಸೇರಿದಂತೆ ರಾಜ್ಯದ ಗ್ರಾಮೀಣ ಸಮುದಾಯಗಳಲ್ಲಿ ಶುಚಿತ್ವ ಹಾಗೂ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸುವ ನಿಟ್ಟಿನಲ್ಲಿ 2 ಅಕ್ಟೋಬರ್ವರೆಗೆ 31 ಜಿಲ್ಲೆಗಳಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನ. ಕಸ್ತೂರಿ ರಂಗನ್ ವರದಿ ಬಗ್ಗೆ ವಿಸ್ತೃತ ಚರ್ಚೆ. 3ನೇ ರಾಷ್ಟ್ರೀಯ ಜನತಾ ನ್ಯಾಯಾಲಯ. ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ 201 ಪ್ರಕರಣಗಳು ಇತ್ಯರ್ಥ. ಭಾರತೀಯ ಕರಾವಳಿ ಕಾವಲು ಪಡೆಯ ಸಾವಿತ್ರಿಬಾಯಿ ಫುಲೆ ನೌಕೆಗೆ ಕಾರವಾರದಲ್ಲಿ ವಿದಾಯ. ಸೇವಾ ಸಂಕಲ್ಪ ಅಭಿಯಾನ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಒತ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಸಮಯವಾಗಿದೆ 7:15:45. ಶುಭೋದಯ ಕರ್ನಾಟಕ. ವಿವಿಧ ಭಾರತೀಯ ಕಿವಿಯಾಗಿದ್ದೀರಿ, ಮಾಹಿತಿ ಶಿಕ್ಷಣ ಮನರಂಜನೆಗೆ ಹೆಸರಾಗಿದೆ ಈ ವಾಣಿ ಆಕಾಶವಾಣಿ. ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. ವಿವಿಧ ಭಾರತಿ ಕೇಳ್ತಾ ಇರಿ, ಸಂದೇಶ ಕಳಿಸ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು 102.9 FM ವಿವಿಧ ಭಾರತಿಯಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತೀರಿ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಕೇಳಿ ಭಾವಗೀತೆಗಳು.
7: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ತಿರುಮಲೆ ತಾತಾಚಾರ್ಯ ಶರ್ಮ, ತಿ ತಾ ಶರ್ಮ, ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲಾ ರಂಗಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಆಶ್ಚರ್ಯವಾಗುವಷ್ಟು ರಂಗಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು. ಇತಿಹಾಸಕಾರ, ಅಧ್ಯಾಪಕ, ಸಂಶೋಧಕ, ಪಂಚಭಾಷೆಗಳನ್ನ ಬಲ್ಲವರಾಗಿದ್ದರು. ಹಸ್ತಪ್ರತಿಗಳ ಸಂಪಾದನೆಯಲ್ಲಿ ತೊಡಗಿದ್ರು, ಪತ್ರಿಕೋದ್ಯಮದಲ್ಲಿ ಇದ್ರು, ಪ್ರಕಾಶಕರಾಗಿದ್ರು, ರಾಜಕಾರಣದಲ್ಲಿದ್ದರು. ಕನ್ನಡ ಸಾಂಸ್ಕೃತಿಕ ಲೋಕದ ಪ್ರಭಾವಿ ಮತ್ತು ಪ್ರೇರಣೆ ನೀಡುತ್ತಿದ್ದ ಚಿಂತನಶೀಲ ವ್ಯಕ್ತಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು, ಗಾಂಧೀಜಿಯವರ ಜೊತೆ ಸ್ವಲ್ಪ ಕಾಲ ಇದ್ದರು. ಪತ್ರಿಕಾ ರಂಗದ ಅವರ ಕೊಡುಗೆ ಬಹಳ ವಿಶಿಷ್ಟವಾದದ್ದು. ತಿರುಮಲೆ ತಾತಾಚಾರ್ಯ ಶರ್ಮ ಅವರ ಮಾತುಗಳನ್ನು ಕೇಳೋಣ.
8: ಕನ್ನಡದ ವೃತ್ತಪತ್ರಿಕೆಯ ಒಂದು ಕೆಲಸವನ್ನ ಸುಮಾರು 100 ವರ್ಷಗಳ ಹಿಂದೆಯೇ ಆರಂಭವಾಯಿತು ಅಂತ ಹೇಳಬೇಕು. 1858 ಆದ ಕೂಡಲೇ, ಮಾರನೇ ವರ್ಷವೇ ಮುಮ್ಮಡಿ ಕೃಷ್ಣರಾಜಡಿಯರಿದ್ದ ಕಾಲದಲ್ಲಿ ಅವರಿಂದ ಪ್ರೋತ್ಸಾಹಿತರಾಗಿ ಭಾಷ್ಯಂ ತರುಳಾಚಾರ್ ಎಂಬವರು ಬೆಂಗಳೂರು ನಗರದಲ್ಲಿ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು. ಕರ್ನಾಟಕ ಪ್ರಕಾಶಕ ಎಂಬ ಹೆಸರು ಕೆಲವರು ಕೇಳಿರಬೇಕು. ಅದು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಒಂದು ವಾರಪತ್ರಿಕೆಯ ಸ್ವರೂಪದಿಂದ ರಾಷ್ಟ್ರದ ಇಡೀ ಭಾರತದ ಒಂದು ಕಲ್ಪನೆಯನ್ನು ಮಾಡಿಕೊಂಡು, ಕರ್ನಾಟಕದ ಕಲ್ಪನೆಯನ್ನು ಸ್ಪಷ್ಟ ಮಾಡಿಕೊಂಡು, ಅದರ ಸಲುವಾಗಿ ಆಗಿನ ಮಿತಿಗಳಲ್ಲಿ ಬಹಳ ಕೆಲಸ ಮಾಡಿದರು. 1887-88 ನಡೆಯಿತು ಆ ಪತ್ರಿಕೆ, ಅನಂತರ ನಿಂತು ಹೋಯಿತು. ಸ್ವದೇಶಾಭಿಮಾನಿ ಎನ್ನುವುದು ಇನ್ನೊಂದು ಪತ್ರಿಕೆ, ಶ್ರೀನಿವಾಸ ಅಯ್ಯಂಗಾರರು ಎಂಬುದು ಆ ಪತ್ರಿಕಾಕರ್ತರ ಹೆಸರು. ಅಂದಿನ ನಿರಂಕುಶಾಧಿಕಾರಿಗಳಿಗೆ ಯಮನಂತ ಪರಿಣಮಿಸಿತ್ತು. ಗೋಪಾಲ ಅಯ್ಯಂಗಾರ್, ಶ್ರೀನಿವಾಸ ಅಯ್ಯಂಗಾರ್ ಅಂತ ಇಬ್ಬರು ಸಹೋದರರು ಇಲ್ಲಿದ್ದು ಈ ಸಾರ್ವಜನಿಕ ಅಭಿಪ್ರಾಯವನ್ನು ರೂಢಿಸಿ ಪ್ರಭುತ್ವದ ಕೀಲುಗಳನ್ನು ತಕ್ಕ ಮಟ್ಟಿಗೆ ಎಚ್ಚರಿಸಿಕೊಡ್ತಾ ಇದ್ದಂಥವರು. ಅವರನ್ನು ಬಹಳ ಕಾಲ ಮೈಸೂರು ದೇಶದಲ್ಲಿ ಇರುಗೊಡಿಸಲಿಲ್ಲ ಅಂದಿನ ಪ್ರಭುತ್ವ. ಅದರ ಫಲವಾಗಿ ಅವರಿಬ್ಬರು ಉತ್ತರ ದೇಶಕ್ಕೆ ಹೋದರು. ಶ್ರೀಮಾನ್ ವೆಂಕಟಕೃಷ್ಣಯ್ಯನವರ ಹೆಸರು ಅನೇಕರೇ ನೆನಪಿರಬೇಕು, ತಾತಯ್ಯ ಅಂತ ಅವರ ಹೆಸರು. ಅವರು ವೃತ್ತಿಗೊಂದು ಸ್ಥಾನ ಗೌರವವನ್ನು ಕಲ್ಪಿಸಿಕೊಟ್ಟವರು. ಅದಕ್ಕಿಂತಲೂ ಅತಿಶಯವಾಗಿ ತಮ್ಮ ಆಜೀವ ಕಷ್ಟಗಳನ್ನು ಪ್ರಭುತ್ವದ ಮೂಲವಾಗಿ ನಿರಂತರ ಕಷ್ಟವನ್ನು ಅನುಭವಿಸಿ ಹಾಗೆಯೇ ತಮ್ಮ ಜೀವಮಾನವನ್ನು ಕೊನೆಗಾಣಿಸಿದಂಥ ಮಹಾವೀರರು ಅಂತ ಹೇಳಬೇಕು. ಶ್ರೀಮಾನ್ ಡಿ ವಿ ಗುಂಡಪ್ಪನವರು ಬಹಳ ಮಟ್ಟಿಗೆ ಈ ವೃತ್ತಿಗೆ ಒಂದು ಗೌರವವನ್ನು, ಸ್ಥಾನ ಮರ್ಯಾದೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದರಲ್ಲಿ ಯಾರು ಏನು ಪ್ರಶ್ನೆ ಮಾಡುವ ಹಾಗಿಲ್ಲ. ಇಂದಿಗೂ ಅನುಕರಣ ಯೋಗ್ಯವಾದದ್ದಂದರೆ ಬಿಜಾಪುರದ ಕರ್ನಾಟಕ ವೈಭವ. ಜಯರಾಯರವರು ಅದಕ್ಕೆ ನಿಜವಾದ ಕೀರ್ತಿಯನ್ನು, ಯಶಸ್ಸನ್ನು ತಂದಿದ್ದಾರೆ. ಜಯರಾವ್ ದೇಶ್ ಇಂದಿಗೂ ಆ ಪತ್ರಿಕೆಯ ಹೆಸರು ಅನೇಕರಿಗೆ ಸ್ಫೂರ್ತಿ ಕಾರಣವಾಗಿದೆ. ಇನ್ನು ಮಂಗಳೂರು ಜಿಲ್ಲೆ ನಿಜವಾಗಿಯೂ ಕನ್ನಡದ ಮುದ್ರಣಕ್ಕೂ ಕನ್ನಡ ಪತ್ರಿಕೆಗಳ ಆರಂಭಕ್ಕೂ ಮೊಟ್ಟ ಮೊದಲನೇದು ಅಂತ ಒಪ್ಪಿಕೊಳ್ಬೇಕು. ಅಚ್ಚಿನ ಕಾರ್ಖಾನೆಯನ್ನು ಮೊದಲು ಪ್ರಾರಂಭ ಮಾಡಿದ್ದು ಬೆಸಲ್ ಮಿಷನ್ ಪ್ರೆಸ್ನವರು ಮಂಗಳೂರಿನಲ್ಲಿ. ಅಲ್ಲಿಯೇ ಕ್ಯಾನರೀಸ್ ನ್ಯೂಸ್ ಅಂತ ಹೇಳಿ 1843-44 ಸುಮಾರಿನಲ್ಲಿ ಪ್ರಾರಂಭವಾಯಿತು ಅದು ಮಿಷನರಿಗಳ ಪತ್ರಿಕೆ. ಅನಂತರ ಆ ಒಂದು ಉತ್ತಮವಾದ ಮಟ್ಟದಲ್ಲಿ ಮುದ್ರಣ ಕಾರ್ಯವನ್ನು ಮತ್ತು ಪತ್ರಿಕಾ ನಿರ್ವಾಹವನ್ನು ಆ ಜಿಲ್ಲೆಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಹೆಸರುಗಳನ್ನು ಇಲ್ಲಿ ಹೇಳಬೇಕಾದದ್ದು ಅವಶ್ಯಕವಿದ್ದರೂ ಇದು ಸಮಯವಲ್ಲ. ಮತ್ತು ಇತ್ತೀಚೆಗೆ ಮೈಸೂರಿನ ದೇಶದಲ್ಲಿ ಕೆಲವು ಪತ್ರಿಕೆಗಳು, ಮುಖ್ಯವಾಗಿ ವಿಶ್ವಕರ್ನಾಟಕ, ತಾಯಿನಾಡು, ಜನವಾಣಿ, ಈ ಪತ್ರಿಕೆಗಳು ಸ್ವಾತಂತ್ರ್ಯ ಸಂಗ್ರಾಮ ಕಾಲದಲ್ಲಿ ಅಪೂರ್ವವಾದಂತಹ ಸೇವೆಯನ್ನು ಸಲ್ಲಿಸಿವೆ. ಇದನ್ನು ಯಾರು ಬೇಕಾದರೂ ಈಗ ಅವು ನಡೆಯುತ್ತಿರುವ ರೀತಿಯಿಂದಲೇ ತಿಳಿದುಕೊಳ್ಳಬಹುದು. ಧಾರವಾಡದಲ್ಲಿ ಅನೇಕ ಪತ್ರಿಕೆಗಳು ನಡೆಯುತ್ತವೆ ಬಂದವು. ಅದರಲ್ಲಿ ಸ್ವರ್ಗೀಯ

0: ಮುದುವೇಡ್ಕರ್ ಕೃಷ್ಣರಾಯ್ ಇರುವವರಿಂದ ಮುಂದುವರಿಸಲ್ಪಟ್ಟ ಕರ್ನಾಟಕ ವೃತ್ತ ಮತ್ತು ಧನಂಜಯ ಈ ಪತ್ರಿಕೆ ಸ್ವಾತಂತ್ರ್ಯದ ಸಾಧನೆಗೆ ಅಪೂರ್ವವಾದ ಸೇವೆ ಸಲ್ಲಿಸಿದೆ. ಅನಂತರ ಆ ಪರಂಪರೆಯನ್ನು ಮುಂದುವರಿಸಿದ್ದು ಸಂಯುಕ್ತ ಕರ್ನಾಟಕ. ಮೈಸೂರು ನಗರದಲ್ಲಿ ಪ್ರಾರಂಭವಾದ ಮೈಸೂರು ವೃತ್ತಾಂತ ಪತ್ರಿಕೆ ಮಾತನ್ನು ಹೇಳದೇ ಇದ್ದರೆ ವೃತ್ತಿಗೆ ಒಂದು ಲೋಪ ಅಂತ ಭಾವಿಸ್ತೇನೆ.
1: ರತ್ನಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ತಿರುಮಲೆ ತಾತಾಚಾರ್ಯ ಶರ್ಮಾ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಸ್ ಶಂಕರನಾರಾಯಣ.

102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಭಾವಗೀತೆಯೊಂದನ್ನು ಕೇಳಿದ್ರೆ ಮನಸ್ಸಿನ ಆಟ, ವ್ಯಕ್ತಿತ್ವ, ಗುಣ, ಸ್ವಭಾವ, ನಡವಳಿಕೆ ಇದೆಲ್ಲ ಒಬ್ಬರಿಂದ ಒಬ್ಬರಿಗೆ ಭಿನ್ನ. ಕೆಲವರು ಎಲ್ಲವನ್ನೂ ಮುಕ್ತವಾಗಿ ಹೇಳ್ತಾರೆ, ಮತ್ತು ಕೆಲವರು ಮನಸ್ಸಿನ ಪ್ರೀತಿ, ಬೇಸರ, ನೋವು ಇದನ್ನೆಲ್ಲ ಹೇಳಲಾಗದೆ ಒದ್ದಾಡ್ತಾರೆ. ಕೆಲವರಿಗೆ ಹೇಳಬೇಕು ಅಂತ ಅನಿಸೋದೇ ಇಲ್ಲ, ಮತ್ತು ಕೆಲವರಿಗೆ ಹೇಳಿದರೂ ಅರ್ಥ ಮಾಡಿಕೊಳ್ಳುವ ಗುಣ ಇರಬಹುದು, ಇಲ್ಲದೇ ಇರಬಹುದು. ಅರ್ಥ ಮಾಡಿಕೊಂಡ್ರೂ ಏನೂ ನೆರವು ಕೊಡುವ ಸಾಧ್ಯತೆ ಕೂಡ ಇಲ್ಲದೇ ಇರಬಹುದು. ಅದರಲ್ಲೂ ಪ್ರೀತಿ, ಪ್ರೇಮ, ಸ್ನೇಹ, ಸಂಬಂಧದ ವಿಚಾರದಲ್ಲಿ ಇಂಥ ಸಂದರ್ಭಗಳನ್ನು ಹೆಚ್ಚಾಗಿ ಗಮನಿಸಬಹುದು. ದಾರಿಯಲ್ಲಿ ಕಂಡಾಗ ಹೇಗಿದ್ದಿ ಅಂತ ಕೇಳಬಹುದು. ಒಟ್ಟಾರೆ ಇಡೀ ಪ್ರೀತಿಯನ್ನು ಹೇಳಲಾಗದು. ಈ ಕವಿತೆ ಸುಮತೀಂದ್ರ ನಾಡಿಗವರದ್ದು. ಹಾಡಿಗೆ ಧ್ವನಿಯಾಗಿದ್ರು ಪಂಚಮ್ ಹಳಿಬಂಡಿ. ವೇದವ್ಯಾಸ ಜೋಶಿಯವರ ಈ ಕವಿತೆ ಪ್ರೇಮಲತಾ ದಿವಾಕರ್ ಅವರ ಧ್ವನಿಯಲ್ಲಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಸೈಬರ್ ದಾಳಿ ಬಗ್ಗೆ ಸೆಮಿಕಂಡಕ್ಟರ್ ಉದ್ಯಮ ಎಚ್ಚರಿಕೆ ವಹಿಸಬೇಕಿದೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ನಶಾ ಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ರಾಷ್ಟ್ರೀಯ ಸಂಕಲ್ಪ ಸಮಾರಂಭ. ಚೆಸ್ ಒಲಿಂಪಿಯಾಡ್, ಭಾರತದ ಪುರುಷ ಮಹಿಳಾ ತಂಡಕ್ಕೆ ಗೆಲುವು. ಹಾಗೂ ಏಷ್ಯನ್ ಕ್ರೀಡಾಕೂಟ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ಮುಖಾಮುಖಿ. ವಾರ್ತೆಗಳ ವಿವರ. ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಭಾರತ ಮೇಲ್ಮಟ್ಟಕ್ಕೇರುವುದನ್ನು ಬಯಸದ ದೇಶಗಳಿಂದ ಎದುರಾಗಬಹುದಾದ ಸೈಬರ್ ದಾಳಿಗಳು ಮತ್ತು ಯಾವುದೇ ರೀತಿಯ ಅಡಚಣೆಗಳಿಗೆ ಸೆಮಿಕಂಡಕ್ಟರ್ ಉದ್ಯಮ

0: ವಾಗಿರಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಚಿಪ್ಗಳನ್ನು ವಿನ್ಯಾಸಗೊಳಿಸುವ ಮತ್ತು ಉತ್ಪಾದಿಸುವ ಸಾಮರ್ಥ್ಯವಿರುವ ದೇಶವಾಗಿ ಭಾರತ ಹೊರಹೊಮ್ಮುತ್ತಿರುವುದರಿಂದ ಉಂಟಾಗಬಹುದಾದ ಭೌಗೋಳಿಕ ರಾಜಕೀಯ ಅಪಾಯಗಳ ಬಗ್ಗೆ ನಿರಂತರವಾಗಿ ಜಾಗರೂಕರಾಗಿರಬೇಕು ಎಂದು ಹೇಳಿದರು. ಈ ಬೆಳವಣಿಗೆಯನ್ನು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಈಗಾಗಲೇ ನೆಲೆಗೊಂಡಿರುವ ಅನೇಕರು ತಮ್ಮ ಅಸ್ತಿತ್ವಕ್ಕೆ ಬೆದರಿಕೆ ಎಂದು ಪರಿಗಣಿಸಬಹುದು. ಇದು ಪ್ರತಿಯೊಂದು ಹಂತದಲ್ಲೂ ಅಪಾರ ಪ್ರಯತ್ನದ ಅಗತ್ಯವಿರುವ ಉದ್ಯಮವಾಗಿದೆ. ಈ ನಿಟ್ಟಿನಲ್ಲಿ ಉದ್ಯಮ ವಲಯ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ಕಾರ್ಯನಿರ್ವಹಿಸಬೇಕಾದ ಅಗತ್ಯವಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಪ್ರತಿಪಾದಿಸಿದರು. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಜನತೆ ಅಂದರೆ 100 ವಾರಗಳ ನಶಾಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ಯುವಜನರನ್ನು ಒಗ್ಗೂಡಿಸುವ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ದೇಶಾದ್ಯಂತ 1067 ಸ್ಥಳಗಳಲ್ಲಿ ರಾಷ್ಟೀಯ ಸಂಕಲ್ಪ ಸಮಾರಂಭವನ್ನು ಆಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮವನ್ನು 471 ಜಿಲ್ಲಾ ಮೈ ಭಾರತ್ ಕಚೇರಿಗಳು ಹಾಗೂ ಪಾಲುದಾರ ಸಂಸ್ಥೆಗಳು 596 ಸ್ಥಳಗಳಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಮಾದಕ ವ್ಯಸನದ ವಿರುದ್ದ ಪ್ರತಿಜ್ಞೆ, ಸಹಿ ಸಂಗ್ರಹ ಅಭಿಯಾನ, ವಿಷಯಾಧಾರಿತ ಬೀದಿ ನಾಟಕಗಳು, ಘೋಷವಾಕ್ಯ ರಚನೆ ಮತ್ತು ಯುವಜನರ ನೇತೃತ್ವದ ಚರ್ಚೆಗಳ ಮೂಲಕ ಈ ಅಭಿಯಾನದ ಸಂದೇಶವನ್ನು ನೇರವಾಗಿ ಯುವಜನರಿಗೆ ತಲುಪಿಸುವ ಕಾರ್ಯವನ್ನು ಈ ಸಮಾರಂಭ ನಿರ್ವಹಿಸಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ ಈಗ ಮೂಡಿಬರಲಿದೆ. 2016 ಪ್ರಾರಂಭವಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಭಾರತದ ಉದ್ಯಮಶೀಲ ಸಂಸ್ಕೃತಿಯನ್ನು ಉದ್ಯೋಗಾಕ್ಷಿಗಳ ರಾಷ್ಟದಿಂದ ಉದ್ಯೋಗ ಸೃಷ್ಟಿಕರ್ತರ, ನಾವೀನ್ಯಕಾರರ ಮತ್ತು ಸಮಸ್ಯೆ ಪರಿಹಾರಕರ ರಾಷ್ಟವಾಗಿ ಬದಲಾಯಿಸಲು ಹೊರಟಿದೆ. ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳೊಂದಿಗೆ ಪ್ರಾರಂಭವಾದದ್ದು 2026 ಮಾರ್ಚ್ ವೇಳೆಗೆ 2 ಲಕ್ಷಕ್ಕೂ ಹೆಚ್ಚು ಡಿಪಿಐಐಟಿ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳಿಗೆ ಬೆಳೆದು 23 ಲಕ್ಷಕ್ಕೂ ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನಾಗಿ ಮಾಡಿದೆ. ಈ ರೂಪಾಂತರವು ಕೇವಲ ಬೆಂಗಳೂರು, ಮುಂಬೈ ಅಥವಾ ದೆಹಲಿಗೆ ಸೀಮಿತವಾಗಿಲ್ಲ. ಸುಮಾರು 50%-ರಷ್ಟು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಈಗ ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಆರಂಭವಾಗಿದೆ. ಇದು ಉದ್ಯಮಶೀಲತೆಯ ನಿಜವಾದ ವಿಕೇಂದ್ರೀಕರಣವನ್ನು ಸೂಚಿಸುತ್ತದೆ. 10,000 ಹೆಚ್ಚು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಶಾಲೆಗಳಲ್ಲಿ ಸ್ಥಾಪಿಸಲಾಗಿದೆ. ಭಾರತಾದ್ಯಂತ 1.1 ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಮಕ್ಕಳು ಉದ್ಯಮಿಗಳಾಗುವ ಮೊದಲು ಪ್ರಯೋಗ ಮಾಡಲು, ಮೂಲ ಮಾದರಿಗಳನ್ನು ನಿರ್ಮಿಸಲು ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ಪ್ರೋತ್ಸಾಹಿಸುತ್ತಿದ್ದಾರೆ. ಮಹಿಳೆಯರು ಈ ರೂಪಾಂತರವನ್ನು ಹೆಚ್ಚಾಗಿ ಮುನ್ನಡೆಸುತ್ತಿದ್ದಾರೆ. 2026 ಮಾರ್ಚ್ ವೇಳೆಗೆ 1 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರನ್ನು ಹೊಂದಿದೆ. 2026 ಜುಲೈ 18 ಹೈದರಾಬಾದ್ ಮೂಲದ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್-1 ಅನ್ನು ಉಡಾವಣೆ ಮಾಡಿತ್ತು. ಇದು ಖಾಸಗಿಯಾಗಿ ಅಭಿವೃದ್ದಿಪಡಿಸಿದ ಮೊದಲ ಭಾರತೀಯ ಕಕ್ಷೀಯ ರಾಕೆಟ್. ಈ ಮೂಲಕ ಭಾರತವನ್ನು ಖಾಸಗಿ ಕಕ್ಷೀಯ ಉಡಾವಣಾ ಸಾಮರ್ಥ್ಯ ಹೊಂದಿರುವ 3ನೇ ದೇಶವನ್ನಾಗಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಬ್ಸಿಡಿ ದರದಲ್ಲಿ ಗೃಹ ಬಳಕೆ.

ಯ ಎಲ್ಪಿಜಿ ಸಿಲಿಂಡರ್ಗಳ ಮರು ಭರ್ತಿಗೆ ಅಕ್ಟೋಬರ್ 1ರಿಂದ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅನ್ವಯವಾಗುವ ಸಬ್ಸಿಡಿಯೊಂದಿಗೆ ನಿಯಂತ್ರಿತ ಚಿಲ್ಲರೆ ಮಾರಾಟ ದರದಲ್ಲಿ ಸಿಲಿಂಡರ್ ಬುಕ್ ಮಾಡಲು ಗೃಹ ಬಳಕೆದಾರರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಪೂರ್ಣಗೊಳಿಸಿರಬೇಕು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಇದರಿಂದ ಸಬ್ಸಿಡಿ ಸಿಲಿಂಡರ್ಗಳು ಅರ್ಹ ಕುಟುಂಬಗಳಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಆಧಾರ್ ದೃಢೀಕೃತ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಜೋಡಿಸುವುದರಿಂದ ಸಬ್ಸಿಡಿ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆಗೆ ಅಕ್ರಮವಾಗಿ ವರ್ಗಾಯಿಸುವುದನ್ನು ತಡೆಯಲು ಸಾಧ್ಯವಾಗಲಿದೆ. ನಕಲಿ ಹಾಗೂ ಅನರ್ಹ ಸಂಪರ್ಕಗಳನ್ನು ತೆಗೆದುಹಾಕಿ ಸಬ್ಸಿಡಿ ವಿತರಣೆಯನ್ನು ಪಾರದರ್ಶಕ ಮತ್ತು ಉದ್ಯಮಶೀಲವಾಗಿಸಲು ಇದು ಸಹಕಾರಿಯಾಗಲಿದೆ. ಯಾವುದೇ ಅರ್ಹ ಕುಟುಂಬಕ್ಕೆ ಎಲ್ಪಿಜಿ ನಿರಾಕರಿಸುವ ಉದ್ದೇಶ ಇದರ ಹಿಂದೆ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಅರ್ಹ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಲು ಹಲವು ಸುಲಭ ಮಾರ್ಗಗಳಿವೆ. ಈಗಾಗಲೇ 27.43 ಕೋಟಿ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಿದ್ದು ಅವರು ಪುನಃ ಆಧಾರ್ ದೃಢೀಕರಣ ಮಾಡುವ ಅಗತ್ಯವಿಲ್ಲ. ಎಲ್ಪಿಜಿ ಸಿಲಿಂಡರ್ ವಿತರಣೆ ಸಂದರ್ಭದಲ್ಲಿ ವಿತರಕರ ಕೇಂದ್ರಗಳಲ್ಲಿ ಅಥವಾ ತೈಲ ಮಾರುಕಟ್ಟೆ ಕಂಪನಿಗಳ ಮೂಲಕ ಮೊಬೈಲ್ ಆಪ್ಗಳ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸಬಹುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿ ನೀಡಿದೆ. ದೆಹಲಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ 3 ಪ್ರಮುಖ ಸ್ಥಾನಗಳನ್ನು ಗೆದ್ದಿದೆ. ಎಬಿವಿಪಿಯ ಯಶ್ ದಬಾಸ್ ಅಧ್ಯಕ್ಷರಾಗಿ ಆಯ್ಕೆಯಾದರೆ ರಿಯಾ ಚಾವ್ಡಿ ಕಾರ್ಯದರ್ಶಿಯಾಗಿ ಮತ್ತು ಲಕ್ಷ್ಯರಾಜ್ ಸಿಂಗ್ ಜಂಟಿ ಕಾರ್ಯದರ್ಶಿಯಾಗಿ ಜಯಗಳಿಸಿದರು. ಇದೇ ವೇಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ವತಂತ್ರ ಅಭ್ಯರ್ಥಿ ದೀಪಾಂಶು ಶೋಕಿನ್ ವಿಜಯಿಯಾದರು. ಚುನಾವಣೆಯಲ್ಲಿನ ಯಶಸ್ಸಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಬಿವಿಪಿಯನ್ನು ಅಭಿನಂದಿಸಿದ್ದಾರೆ. ಈ ಗೆಲುವು ಯುವ ಜನತೆಗೆ ರಾಷ್ಟವೇ ಮೊದಲು ಎಂಬ ನೀತಿಯ ಮೇಲಿರುವ ದೃಢವಾದ ನಂಬಿಕೆಯ ಸಂಕೇತವಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಪುರುಷರ ತಂಡ ಸ್ಪೇನ್ ವಿರುದ್ದ 3-1 ಅಂತರದ ಜಯ ಸಾಧಿಸಿತು. ಸಮರ್ಕಂಡ್ನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರು ಮಾಜಿ ವಿಶ್ವ ಚಾಂಪಿಯನ್ ಅಲೆಕ್ಸಿ ಶಿರೋವಾ ವಿರುದ್ದ ಸ್ಪಷ್ಟ ಗೆಲುವು ದಾಖಲಿಸಿ ತಂಡವನ್ನು ಮುನ್ನಡೆಸಿದರು. ಇದೇ ವೇಳೆ ಆರ್ ಪ್ರಜ್ಞಾನಂದ ಅವರು ಡೇವಿಡ್ ಆಂಟಿನ್ ಗಿಜಾರೋ ವಿರುದ್ದ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿದರೆ ನಿಹಾಲ್ ಸರೀನ್ ಕೂಡ ಜೈಮ್ ಸ್ಯಾಂಟೋಸ್ ಲಟಾಸ್ ವಿರುದ್ದ ಡ್ರಾಗೆ ತೃಪ್ತಿಪಡಬೇಕಾಯಿತು. ಮಹಿಳೆಯರ ವಿಭಾಗದಲ್ಲಿ ಭಾರತ ಮಂಗೋಲಿಯಾ ವಿರುದ್ದ 3-1 ಅಂತರದ ಗೆಲುವು ದಾಖಲಿಸಿತು. ಬಿ ಸವಿತಾಶ್ರೀ ಅವರು ಅನುಭವಿ ಆಟಗಾರ್ತಿ ಮೊಂಗತುಲ್ ಭಾಟ್ ಕುಯಾಗ್ ಅವರನ್ನು ಸೋಲಿಸುವ ಮೂಲಕ ಸತತ 4ನೇ ಗೆಲುವನ್ನು ಸಾಧಿಸಿದರು. ವಿಶ್ವಕಪ್ ವಿಜೇತೆ ದಿವ್ಯಾ ದೇಶ್ಮುಖ್ ಕೂಡ ಬಾಯಸ್ ಗಲಾನ್ ಖಿಗಶಿಕ್ ಬಾಟರ್ ವಿರುದ್ದ ಜಯಗಳಿಸಿ ಭಾರತಕ್ಕೆ ನಿರ್ಣಾಯಕ ಮುನ್ನಡೆ ಒದಗಿಸಿದರು. 20ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಇಂದು ಭಾರತದ ಟೆಕ್ಬಾಲ್ ಆಟಗಾರ್ತಿ ಕ್ವಿನ್ಸಿ ಡಿಸೋಜಾ ಅವರು ಜಪಾನ್ನ ಯುಯಿನಾ ಸಕಮೋಟೋ ವಿರುದ್ದ ಕಂಚಿನ ಪದಕದ ಪಂದ್ಯದಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಮೂಲಕ ಈ ಕ್ರೀಡಾಕೂಟದಲ್ಲಿ ಭಾರತದ ಪದಕದ ಖಾತೆಯನ್ನು ತೆರೆಯುವ ಮೊದಲ ಅವಕಾಶ ಪಡೆಯಲಿದ್ದಾರೆ. ಭಾರತೀಯ ಶೂಟರ್ಗಳಾದ ಎಲೆವೆನಿಲ್ ವೆಲರಿನ್, ಸೋನಂ ಮಾಸ್ಕರ್ ಮತ್ತು ವಿದಾರ್ಶ ವಿನೋದ್ ಅವರು ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. ಈ ಮೂವರು ವೈಯಕ್ತಿಕ ಮತ್ತು ತಂಡದ ಪದಕಗಳಿಗೆ ಸ್ಪರ್ಧಿಸಲಿದ್ದಾರೆ. ಇಂದಿನ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ನಾಕೌಟ್ ಪಂದ್ಯ ಜಪಾನ್ನ ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಬೆಳಗ್ಗೆ 10:30 ಪ್ರಾರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಬರ್ ದಾಳಿ ಬಗ್ಗೆ ಸೆಮಿಕಂಡಕ್ಟರ್ ಉದ್ಯಮ ಎಚ್ಚರಿಕೆ ವಹಿಸಬೇಕಿದೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ನಶಾ ಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ರಾಷ್ಟ್ರೀಯ ಸಂಕಲ್ಪ ಸಮಾರಂಭ. ಚೆಸ್ ಒಲಿಂಪಿಯಾಡ್ ಭಾರತದ ಪುರುಷ ಮಹಿಳಾ ತಂಡಕ್ಕೆ ಗೆಲುವು. ಏಷ್ಯನ್ ಕ್ರೀಡಾಕೂಟ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ತರ ತರ ಬಗೆ ಬಗೆ ಆನಂದವನ್ನ ಕೊಡುವಂತಹ ವಾಹಿನಿ ವಿವಿಧ ಭಾರತಿ 102.9 FM. ಸಮಯ ಆಗಿದೆ 7:46:55.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಭಾವಗೀತೆಗಳ ಕಾರ್ಯಕ್ರಮವನ್ನು ನಾವೀಗ ಮುಂದುವರಿಸ್ತಾ ಹೋಗೋಣ. ಭಾವ ಪ್ರಪಂಚದಲ್ಲಿ ವಿಹರಿಸ್ತಾ ಹೋಗೋಣ. ನೋಡಿ, ಏಕಾಂತ ಅನ್ನುವಂಥ ಪದವನ್ನು ಕವಿಗಳು ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ತಾರೆ. ಏಕಾಂತ, ಯಾರಿಲ್ಲದ ಸಮಯ, ಯಾರಿಲ್ಲದ ಗಳಿಗೆಯಲ್ಲಿ ಅನ್ನುವ ಭಾವಗೀತೆಯನ್ನು ನಾವು ಕೇಳಿದ್ವಿ. ಮತ್ತೊಂದು ಭಾವಗೀತೆ, ಕಾಂತನಿಲ್ಲದ ಮ್ಯಾಲೆ ಏಕಾಂತ ವೇತಕ್ಕೆ, ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಕವಿತೆ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ್ದಾರೆ. ಏಕಾಂತಕ್ಕೆ ಎರಡು ಭಾವ, ಯಾರಿಲ್ಲದ ವೇಳೆಯಲ್ಲಿ ಪ್ರೀತಿ ನೆನಪಾಗುವುದು, ಕನಸು ಕಾಣುವ ಸಮಯ, ಯಾರಿಲ್ಲದ ವೇಳೆಯಲ್ಲಿ ನವಿಲು ಗರಿಗೆದರುವ ಹಾಗೆ ನನ್ನ ಮನಸ್ಸು ಅಂತ ಒಂದು ಮನಸ್ಸು ಹೇಳಿದ್ರೆ ಇನ್ನೊಂದು ಮನಸ್ಸು ಹೇಳುತ್ತೆ, ಏಕಾಂತವೇ ಬೇಡ, ಯಾಕಂದರೆ ನನ್ನ ನಲ್ಲನಿಲ್ಲ, ಅವನಿಲ್ಲದೆ ಈ ಏಕಾಂತ ಗಂಧ ಸುಗಂಧ ಯಾಕೆ, ಇಲ್ಲಿ ತಂಗಾಳಿ ಕೂಡ ಬಿಸಿಯಾಗಿದೆ, ಬೆಳದಿಂಗಳು ತಂಪಾಗಿಲ್ಲ, ಅದು ಕೂಡ ಸುಡ್ತಾ ಇದೆ, ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರ್ತಾ ಇದೆ, ಕಾಂತ ನಲ್ಲ ನನ್ನ ಇನಿಯನಿಲ್ಲದ ಏಕಾಂತ ಬೇಡವೇ ಬೇಡ.

0: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
1: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
0: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಘಟ್ಟಗಳ ಕುರಿತು ಡಾ ಕೆ ಕಸ್ತೂರಿರಂಗನ್ ವರದಿ ಬಗ್ಗೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿದ್ದು, ನಾಳೆಯಿಂದ 3 ದಿನಗಳ ಕಾಲ ನಡೆಯಲಿರುವ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಚರ್ಚಿಸಿ ಮಲೆನಾಡು ಭಾಗದ ಜನರ ಹಿತ ಕಾಯುವ ನಿಟ್ಟನಲ್ಲಿ ಸರ್ಕಾರ ಸೂಕ್ತ ನಿರ್ಣಯ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಜನತೆ ಅಂದರೆ 100 ವಾರಗಳ ನಶಾಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ಯುವಜನರನ್ನು ಒಗ್ಗೂಡಿಸುವ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ದೇಶಾದ್ಯಂತ 1067 ಸ್ಥಳಗಳಲ್ಲಿ ರಾಷ್ಟೀಯ ಸಂಕಲ್ಪ ಸಮಾರಂಭವನ್ನು ಆಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಭಾರತದ ಕರಾವಳಿ ರಕ್ಷಣೆಗೆ 2 ದಶಕಗಳ ಕಾಲ ಮಹತ್ವದ ಸೇವೆ ಸಲ್ಲಿಸಿದ ಭಾರತೀಯ ಕರಾವಳಿ ಕಾವಲು ಪಡೆಯ ಹೆಮ್ಮೆಯ ಸಾವಿತ್ರಿಬಾಯಿ ಪುಲೆ ನೌಕೆಗೆ ಕಾರವಾರ ಬಂದರಿನಲ್ಲಿ ಗೌರವಯುತ ವಿದಾಯ ನೀಡಲಾಯಿತು. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರ ಇಂದಿನಿಂದ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಬೆಳಿಗ್ಗೆ 9:30 ರಿಂದ 11:30 ರವರೆಗೆ ಮಾತ್ರ ಶಿಬಿರ ತೆರೆಯಲಿದೆ. ಉಡುಪಿಯ ಮಲ್ಪೆ

ಕಡಲ ತೀರದಲ್ಲಿ ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರದ ಸಹಯೋಗದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಧ್ಯೇಯದಡಿ ಸ್ವಚ್ಛತಾ ಶ್ರಮದಾನ ಜರುಗಿತು. ಯೆಮೆನ್ನ ಹೌತಿ ಬಂಡುಕೋರರು ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮೂಲಕ ದಾಳಿ ನಡೆಸಲು ಯತ್ನಿಸಿದೆ ಎಂದು ಸೌದಿ ಅರೇಬಿಯಾ ದೃಢಪಡಿಸಿದೆ. ದಾಳಿ ಯತ್ನವನ್ನು ತಡೆಹಿಡಿಯಲಾಗಿದೆ ಎಂದು ಹೌತಿಗಳ ವಿರುದ್ದ ಹೋರಾಡುತ್ತಿರುವ ಸೌದಿ ನೇತೃತ್ವದ ಮೈತ್ರಿಕೂಟ ತಿಳಿಸಿದೆ. ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಪುರುಷರ ತಂಡ ಸ್ಪೇನ್ ವಿರುದ್ದ 3-1 ಅಂತರ ಜಯ ಸಾಧಿಸಿದೆ. ಸಮರ್ಕಂಡ್ನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಮಾಜಿ ವಿಶ್ವ ಚಾಂಪಿಯನ್ ಅಲೆಕ್ಸಿ ಶಿರೋವಾ ವಿರುದ್ದ ಸ್ಪಷ್ಟ ಗೆಲುವು ದಾಖಲಿಸಿ ತಂಡವನ್ನು ಮುನ್ನಡೆಸಿದರು. ಆರ್ ಪ್ರಜ್ಞಾನಂದ ಡೇವಿಡ್ ಆಂಟಿನ್ ಗೆಜಾರೋ ವಿರುದ್ದ ಪಂದ್ಯವನ್ನು ಡ್ರಾದಲ್ಲಿ ಅಂತ್ಯಗೊಳಿಸಿದರೆ ನಿಹಾಲ್ ಸರಿನ್ ಕೂಡ ಜೈಮ್ ಸ್ಯಾಂಟೋಸ್ ಲಟಾಸ್ ವಿರುದ್ದ ಡ್ರಾಗೆ ತೃಪ್ತಿಪಡಬೇಕಾಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

8:05 ಸಮಯ ಕೇಳ್ತಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕನ್ನಡ ರತ್ನ ಭಂಡಾರ ಆಯಿತು, ಭಾವಗೀತೆಗಳಾಯಿತು, ಈಗ ಒಂದೆರಡು ಚಿತ್ರಗೀತೆಗಳನ್ನು ಕೇಳಿ ಬರೋಣ. ಸಾಕಷ್ಟು ಜನ ಬೆಳಗಿನಿಂದ ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ಸಂದೇಶ ಕಳಿಸಿದ್ದೀರಿ, ಭಾವಗೀತೆಗಳು ಚೆನ್ನಾಗಿತ್ತು, ನಾದೋಪಾಸನೆ ಚೆನ್ನಾಗಿತ್ತು, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೂಡ ಸೊಗಸಾಗಿತ್ತು ಅಂತ ಹೇಳಿದಿರಿ. ಹೌದು, ವಿವಿಧ ಭಾರತಿಯನ್ನು ಕೇಳ್ತಾ ರೀ, ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮಗೆ ಹಂಚಿಕೊಳ್ಬಹುದು. ನಮ್ಮ ಸಂಖ್ಯೆ 9383091091. ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಹೆಸರು ನಿಮ್ಮ ಊರಿನ ಜೊತೆಗೆ 9483091029 ಈ ಸಂಖ್ಯೆಗೆ ನೀವು ಕಳಿಸ್ಕೊಡ್ಬಹುದು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಕೇಳಿ ಬಾನನ್ನ ಪ್ರೀತಿಸು ಚಿತ್ರದ ಒಂದು ಹಾಡು, ಶ್ಯಾಮಸುಂದರ ಕುಲಕರ್ಣಿಯವರ ರಚನೆ ಇದು. ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಪುರುಷೋತ್ತಮ ಚಿತ್ರಕ್ಕಾಗಿ ಹಂಸಲೇಖ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿಗೆ ಧ್ವನಿಯಾಗಿದ್ರು. ಕೇಳ್ತಾರದು ವಿವಿಧ ಭಾರತಿ ನಿತ್ಯದ ಸಂಗಾತಿ 102.9 FM. ಸಮಯ 8:14:30. ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ಬೆಳಗಿನಿಂದ ಪ್ರೀತಿಯ ಸಂದೇಶಗಳನ್ನ ಕಳಿಸಿದ್ದೀರಿ. ನಿಮ್ಮೆಲ್ಲರ ಸಂದೇಶಗಳನ್ನ 8:30 ನಾವು ಓದೋಣ. ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳೋಣ.

ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ಸೈರಾ ಮುಜ್ತಬಾ. ದ ಹೆಡ್ಲೈನ್ಸ್: ಗವರ್ನಮೆಂಟ್ ಮೇಕ್ಸ್ ಆಧಾರ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಮ್ಯಾಂಡೇಟರಿ ಫಾರ್ ಸಬ್ಸಿಡೈಸ್ಡ್ ರೀಫಿಲ್ಸ್ ಆಫ್ ಎಲ್ಪಿಜಿ ಸಿಲಿಂಡರ್ಸ್ ಫ್ರಮ್ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್. ರಾಷ್ಟ್ರೀಯ ಸಂಕಲ್ಪ ಸಮಾರೋಹ ಬೀಂಗ್ ಆರ್ಗನೈಸ್ಡ್ ಅಟ್ 1067 ಲೊಕೇಶನ್ಸ್ ಅಕ್ರಾಸ್ ದ ಕಂಟ್ರಿ ಟುಡೇ ಆಸ್ ಪಾರ್ಟ್ ಆಫ್ 100 ವೀಕ್ಸ್ ನಶಾ ಮುಕ್ತ ಯುವಾ ಅಭಿಯಾನ್. Election Commission to hold special camps in all polling stations in Delhi today to assist citizens regarding inclusion and deletion of names in electoral rolls. IMD forecasts heavy rainfall in coastal Andhra Pradesh, Telangana, Tamil Nadu, Keralam, Karnataka and Andaman and Nicobar Islands today. And Indian men score resounding 3-1 victory over Spain at Chess Olympiad in Samarkand. Women's team beat Mongolia 3-1. And now the news in detail. Government has said that biometric Aadhaar authentication is mandatory for subsidized domestic LPG refills from 1st October this year. Domestic LPG consumers will need to have completed biometric Aadhaar authentication to book refills at the regulated retail selling price with applicable subsidy. More

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಮತ್ತೊಮ್ಮೆ ವಿವಿಧ ಭಾರತೀಯ ಈ ಪ್ರಸಾರಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 8:31 ಸೆಕೆಂಡುಗಳ ಸಮಯ ಆಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು

ಮುಂದುವರಿಸ್ತಾ ನೀವೆಲ್ಲ ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ, ಬೆಳಗಿನಿಂದನೂ ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿ ಬಹಳಷ್ಟು ಜನರ ಮೆಸೇಜ್ ಬಂದಿದೆ. ವಿಶಾಲ ಲಕ್ಷ್ಮಿ ಹಿರೇಮಠ ತಿಪ್ಟೂರಿನಿಂದ, ಗುಡ್ ಮಾರ್ನಿಂಗ್, ವಿವಿಧ ಭಾರತಿ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಕೇಳ್ತಾ ಇದ್ದೇವೆ, ಚೆನ್ನಾಗಿದೆ ಅಂತ ಹೇಳಿದಿರಿ. ಸುರೇಶ್ ಬಾಬು ಕದಲೂರು ಮದ್ದೂರು ಮಂಡ್ಯದಿಂದ, ಬೆಳಗಿನ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ, ಭಾವಗೀತೆಗಳು ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಶುಭೋದಯ ಅಂತ ಹೇಳ್ತಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಹರೀಶ್ ಅವರು ಮಲ್ಲೇಶ್ವರಂಿಂದ, ಕೆಂಪೇಗೌಡ್ರೆ ನಿಂತು ಬಿಟ್ರಲ್ಲ ಹಾಡು ತುಂಬಾ ಚೆನ್ನಾಗಿತ್ತು, ಅದರಲ್ಲೂ ವಿಶೇಷವಾಗಿ ಇವತ್ತು ಬೆಳಗ್ಗೆ ಕಾಣದ ದೇವರು ಊರಿಗೆ ನೂರು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಮೆಸೇಜ್ ಮಾಡಿದರೆ. ಹುನಗುಂದ ತಾಲೂಕು ಸುಳೆಬಾವಿ ಗ್ರಾಮದ ಬಸವರಾಜ್ ದುತ್ತರಿಗೆ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿರುತ್ತೆ ರೀ ನಾವು ಕೇಳ್ತೀವಿ ಅಂತ ಹೇಳಿದ್ರೆ, ಬಸಯ್ಯ ಸ್ವಾಮಿ ಇಮಾಮಾಬಾದ್ ಭಕ್ತಿಗೀತೆ ಹಾಗೆ ಆಂತರಿಕ ಸ್ವಚ್ಛತೆ ಬಾಹ್ಯ ಸ್ವಚ್ಛತೆಯ ವಿಚಾರ ಇಷ್ಟ ಆಯಿತು ಅಂತ ಹೇಳಿದಿರಿ. ಇನ್ನು ನಾಗರತ್ನ ರಾಜಾಜಿನಗರದಿಂದ, ತೊರೆದು ಹೋಗದಿರು ಜೋಗಿ ಅಡಿಗೆರಗಿದ ಈ ದಿನಳ ಮರೆತು, ಭಾವಗೀತೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಸೌಭಾಗ್ಯ ರಾಜನಕುಂಟೆಯಿಂದ ಹೇಳ್ತಾ ಇದ್ರೆ, ಕಾಂತೆಯರು ಯೋಚನೆ ಮಾಡುವ ಹಾಗೆ ಕಾಂತರು ಕೂಡ ಯೋಚನೆ ಮಾಡಿದ್ರೆ ಎಷ್ಟೊಂದು ತೊಂದರೆಗಳು ನಡೆಯೋದಿಲ್ಲ ಅಂತ ಹೇಳ್ತಾರೆ. ನಳಿನ ಲಂಕೇಶ್ ವಿಜಯನಗರದಿಂದ, ವಿಜಯಕುಮಾರ್ ಆರಾಧ್ಯ ರಕ್ಷಿತ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ, ಅಣ್ಣಪ್ಪ ಪೂಜಾರಿ ಮಹಾಲಿಂಗಪುರ ಸ್ವಾಗತ ಅಂತ ಹೇಳಿದರೆ, ಎಲ್ಲಿಂದ ಅಂತ, ಮಹಾಲಿಂಗ್ಪುರ ಎಲ್ಲಿದೆ ಗೊತ್ತಿಲ್ಲ, ಎಷ್ಟೊಂದು ಮಹಾಲಿಂಗ್ಪುರಗಳಿದೆ. ನಾದೋಪಾಸನೆ ಚೆನ್ನಾಗಿತ್ತು ಅಂತ ಅರುಣ ಮೈತ್ರಿ ಜೆಸಿ ನಗರದಿಂದ, ಕಲಬುರಗಿಯಿಂದ ನಾಗೇಂದ್ರಪ್ಪ ಮಾಡ್ಯಾಳೆ ಭಕ್ತಿಗೀತೆಗಳ ಜೊತೆಗೆ ವಚನಗಳಿತ್ತು, ಆಮೇಲೆ ಭಾವಗೀತೆಗಳು ಮನಸ್ಸಿಗೆ ಮುದ ನೀಡಿದವು ಅಂತ ಹೇಳಿದ್ರೆ, ಆನಂದ್ ಕುಲಕರ್ಣಿ ಅವರು ಹೇಳ್ತಾ ಇದ್ರೆ, ಕನ್ನಡ ರತ್ನ ಭಂಡಾರದಲ್ಲಿ ತೀತಾ ಶರ್ಮಾ ಅವರ ಮಾತುಗಳು, ದಾರಿಯಲ್ಲಿ ಕಂಡಾಗ ಕುಶಲವನ್ನು ಕೇಳುವೆನು, ಪಂಚಮ ಹಳ್ಬಂಡಿಯವರ ಹಾಡು ಇಷ್ಟ ಆಯಿತು ಅಂತ. ಮತ್ತೊಬ್ಬರು ಮಮತಾ ಮೇಘ ಧ್ರುವ ಭಟ್ನಿ ಕೇಶವಾಪುರದಿಂದ, ಹೌದು ನಿಮ್ಮ ಜೊತೆಗೆ ನಾವು ಕೂಡ ಇದ್ದೀವಿ ಅಂತ ಹೇಳಿದ್ರೆ, ಶಾಂತಾಚಾರ ಬಡಿಗೇರ ಕೊಕ್ಕನೂರು, ಅನುದಿನದ ಸಂಗಾತಿ ವಿವಿಧ ಭಾರತಿ, ಪ್ರತಿ ದಿನದ ಬೆಳಗು ಉತ್ತಮ ವಿಚಾರಗಳು, ಉತ್ತಮ ಮಾಹಿತಿಯುಕ್ತ ಕಾರ್ಯಕ್ರಮ, ಸಂಗೀತದ ಸವಿಲೋಕಕ್ಕೆ ಕರೆದೊಯ್ಯುತ್ತೆ ವಿವಿಧ ಭಾರತಿ. ವಿವಿಧ ಭಾರತಿ ಕೇಳೋದು, ಸಂಗೀತ ಕೇಳೋದು ಅಂದರೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ, ಧನ್ಯವಾದ ಅಂತ ಹೇಳ್ತಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ದನಿ, ದಾರಿಯಲ್ಲಿ ಕಂಡಾಗ ಕುಶಲವನ್ನು ಕೇಳುವೆನು, ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ. ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್, ರಶ್ಮಿ ಶಾಂಭವಿ, ಚಂದ್ರಶೇಖರ್, ನಿರ್ಮಲ ಅವರು ಗೊರಗಂಟೆ ಪಾಳ್ಯದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ನನ್ನ ಮೆಚ್ಚಿನ ಹಾಡುಗಳು ಪ್ರಸಾರ ಆಗ್ತಾ ಇದೆ, ಮಾಹಿತಿ ಕೂಡ ಸೊಗಸಾಗಿದೆ ಅಂತ ಹೇಳಿದ್ರೆ, ಪ್ರಭಾಕರ್ ವಿ ಉತ್ತರಹಳ್ಳಿ, ಧನ್ಯವಾದಗಳು ಕಾರ್ಯಕ್ರಮ ಚೆನ್ನಾಗಿದೆ ಅಂತಾರೆ. ಚಂದುಲಾಲ್ ಕಲಬುರಗಿಯಿಂದ, ಅನಂತರಾಜು ಗೋರ್ಲಡ್ಕು ಹಿರಿಯೂರಿನಿಂದ, ಕುಮಾರಸ್ವಾಮಿಯವರು ಮೈಸೂರಿನಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಾದೋಪಾಸನೆ ಚೆನ್ನಾಗಿತ್ತು, ನಾನಿನ್ನ ಧ್ಯಾನದೋಳು ಬಾಲಮುರಳಿ ಕೃಷ್ಣ ಅವರ ಹಾಡನ್ನು ಕೇಳಿ ರೋಮಾಂಚನವಾಯಿತು, ನೆನಪುಗಳನ್ನು ಸೊಬಗನ್ನು ಪ್ರಕೃತಿಗೆ ಹೊಂದ್ಕೊಂಡು ಹೋಗಬೇಕು, ಒಂದಷ್ಟು ಒಳ್ಳೆಯ ಮಾತುಗಳನ್ನು ನಾದೋಪಾಸನೆಯಲ್ಲಿ ನಾವು ಕೇಳಿದ್ವಿ. ಬೆಳಗ್ಗೆ ಎದ್ದು ಕೂಡಲೇ ಟ್ಯೂನ್ ಮಾಡಿದಾಗ ಎಷ್ಟೊಂದು ಖುಷಿ ಕೊಡುತ್ತೆ ವಿವಿಧ ಭಾರತೀಯ ಮಾತುಗಳು, ಸಂಸ್ಕಾರ ಸಂಪ್ರದಾಯ ಸೊಬಗನ್ನೆಲ್ಲ ನೆನಪು ಮಾಡಿಕೊಂಡು, ಇವತ್ತಿನ ದಿನಗಳಲ್ಲಿ ಇವತ್ತು ಯುವಕರು ಯಾರೇ ಇದ್ದರೂ ಕೂಡ ಅದನ್ನೆಲ್ಲವನ್ನು ಕೂಡ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ದೊಡ್ಡ ಮೆಸೇಜ್ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಮೈಸೂರಿನಿಂದ. ಹಾಗೆ ಸಿ ಎನ್ ಲಕ್ಷ್ಮಣ ಅವರು ಮಲ್ಲೇಶ್ವರಂಿಂದ ಮೆಸೇಜ್ ಮಾಡಿದರೆ, ದಿಲೀಪ್ ದೊಡ್ಡಮನಿ ಹೂವಿನ ಹಡಗಲಿಯಿಂದ, ಬಸವರಾಜ್ ಸೋಮಶೇಖರ ಬಸವರಾಜ್ ಮಗದಮ್ಮ ಗೋಕಾಕ್ದಿಂದ ಹೇಳ್ತಾ ಇದ್ರೆ, ಹೌದು ಅಂತರಂಗ ಬಹಿರಂಗ ಶುದ್ಧಿಯ ಬಗ್ಗೆ ವಚನಗಳಲ್ಲಿ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳರಿಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದಡೆ ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭಾವ ಮಾಡುವುದು. ಹಾಗೇನೆ ನಮ್ಮ ಬಸವಣ್ಣ ಅವರು ಹೇಳಿರುವ ವಚನ ಎಷ್ಟೊಂದು ಇದೆ, ಅದನ್ನೆಲ್ಲವನ್ನು ಕೂಡ ಇವರು ನೆನಪು ಮಾಡಿಕೊಂಡಿದ್ದಾರೆ. ಪ್ರಕಾಶ್ ಅವರು ವಿದ್ಯಾರಣ್ಯಪುರಮಿಂದ, ಮತ್ತು ಶಿವಗಂಗಾ ಹೆಬ್ಬಾಳದಿಂದ, ಹಾಗೆ ಗಂಗಾವತಿ ಈರಣ್ಣ ವಿಜಯಶ್ರೀ ಎಲ್ಲಿಂದ, ಕಿಷ್ಕಿಂಧಾ ನಗರದಿಂದ, ಟಿ ಆರ್ ಮಿಲ್ ಗಣೇಶನ್ ಅವರು, ಸುಜಾತ ಗಣೇಶ್ ಲಿಖಿತ ಯತೀಶ್ ಅಜಯ್ ಲೀಲಾ ಪೂಜಾ ವಿಸ್ಮಯ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ವಿಶೇಷ ರವಿವಾರ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಬಹಳಷ್ಟು ಜನರ ಮೆಸೇಜ್ಗಳು ಬಂದಿದೆ. ಪಪ್ಪ ವೆಂಕಟೇಶ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದಾರೆ. ಹಾಗೆ ಭಾಗ್ಯಲಕ್ಷ್ಮಿ ರಾಜ್

ರಾಜನಗರದಿಂದ ಕೌಸಲ್ಯ ಬನಶಂಕರಿಯಿಂದ ಸಾಕಷ್ಟು ಜನರ ಸಂದೇಶಗಳಿದೆ. ನೋಡ್ತಾ ಹೋಗೋಣ. ಕಾರ್ಯಕ್ರಮ ಕೇಳ್ತಾ ಇರಿ, ವಿವಿಧ ವಾರ್ತೆಗೆ ಜೊತೆಯಾಗಿರಿ. ಇದು ನಿಮ್ಮ ರೇಡಿಯೋ, ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ 102.9 FM.

ಬೇಗರ ಪಂದ್ಯ ಚಿತ್ರದಾಗಿದೆ. ನೀವು ಕೇಳಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರ ಧ್ವನಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರಮೇಶ್ ನಾಯ್ಡು ಅವರ ಸಂಗೀತವಿತ್ತು. 2026 ಸೆಪ್ಟೆಂಬರ್ ತಿಂಗಳ ಭಾನುವಾರದ ಬೆಳಗಿನ ಪ್ರಸಾರದಲ್ಲಿ ನಾವಿದ್ದೇವೆ. ವಿವಿಧ ಭಾರತಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇದು. ಸೆಪ್ಟೆಂಬರ್ ತಿಂಗಳ 20 ಏನಾದರೂ ವಿಶೇಷತೆ ಇದೆಯಾ ಅಂತ ಗಮನಿಸಿದಾಗ,

ಸೆಪ್ಟೆಂಬರ್ 20 1856 ಆಗಸ್ಟ್ 20 1856 ಜನಿಸಿದರು. ಸೆಪ್ಟೆಂಬರ್ 20 1928 ನಿಧನರಾದ ಕೇರಳದ ಶ್ರೀ ನಾರಾಯಣ ಗುರು. ನಾರಾಯಣ ಗುರುಗಳು ಕೇರಳದ ಪ್ರಸಿದ್ಧ ಆಧ್ಯಾತ್ಮಿಕ ಸಂತ, ಸಮಾಜ ಸುಧಾರಕ. ಎಲ್ಲರಿಗೂ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅನ್ನುವ ತತ್ವವನ್ನು ಸಾರಿದ ಮಹಾಪುರುಷ ಅವರು. ಅವರು ನಮ್ಮನ್ನು ಅಗಲಿದ್ದು 1928 ಸೆಪ್ಟೆಂಬರ್ 20. ಇವರು ದಯಾಳುವಾಗಿದ್ದರು, ಮಾನವೀಯತೆಯನ್ನು, ಮಹಾ ವ್ಯಕ್ತಿತ್ವದ ಮಾನವೀಯತೆಯನ್ನು ಪೋಷಿಸ್ತಾ ಇದ್ದರು, ಸ್ವಾರ್ಥರಹಿತ ಬದುಕನ್ನು ಬದುಕಿದವರು. 19th and 20th centuries ಕೇರಳದಲ್ಲಿ ವರ್ಗ ತಾರತಮ್ಯದ ವಿರುದ್ಧ ಮೇಲು ಕೀಳು ಪದ್ಧತಿಯನ್ನು ಬಹಳ ತೀವ್ರವಾಗಿ ವಿರೋಧಿಸಿ ಆಂದೋಲನವನ್ನು ಮಾಡಿದವರು ಶ್ರೀ ನಾರಾಯಣ ಗುರುಗಳು. ಇನ್ನು ಅದೇ ಥರ ಭಾರತೀಯ ಚಿತ್ರರಂಗದ ಬಾಲಿವುಡ್ ಸಿನಿಮಾ ನಿರ್ದೇಶಕ, ನಿರ್ಮಾಪಕ ಮಹೇಶ್ ಭಟ್ ಅವರ ಜನ್ಮದಿನ ಇವತ್ತು. ಅಂದರೆ 1948 ಸೆಪ್ಟೆಂಬರ್ 20 ಜನಿಸಿದವರು. ಹಿಂದಿ ಸಿನಿಮಾ ನಿರ್ದೇಶಕರು. ಅವರ ಮಕ್ಕಳು ಪೂಜಾ ಭಟ್ ಹಾಗೆ ಆಲಿಯಾ ಭಟ್ ಅವರು ಕೂಡ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ನಟಿಸ್ತಾ ಇದ್ದಾರೆ. ಮಹೇಶ್ ಭಟ್ ಅವರ ಜನ್ಮದಿನ ಇವತ್ತು. ಇನ್ನು 1933 ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲವನ್ನು ನೀಡಿದ ಬ್ರಿಟಿಷ್ ಮಹಿಳೆ ಆನ್ ಬೆಸೆಂಟ್ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿದ್ದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದರು. ಅವರು ನಿಧನ ಹೊಂದಿದ್ದು ಸೆಪ್ಟೆಂಬರ್ 20. ಹಾಗೆಯೇ ಕನಕಲತಾ ಬರುವ ಅನ್ನುವ ಹೆಸರನ್ನು ನಾವು ಇತಿಹಾಸದಲ್ಲಿ ಕೇಳಿರ್ತೇವೆ. ಕನಕಲತಾ ಬರುವ ಅವರು ಕೂಡ ಒಂದು ಪೊಲೀಸರ ಗುಂಡಿಗೆ, ಬ್ರಿಟಿಷ್ ಪೊಲೀಸರ ಗುಂಡಿಗೆ ಬಲಿಯಾದ ದಿನ ಸೆಪ್ಟೆಂಬರ್ 20. ಕನಕಲತಾ ಬರುವ ಅಸ್ಸಾಂನ ಯುವ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಕ್ವಿಟ್ ಇಂಡಿಯಾ ಚಳವಳಿ ಸಮಯದಲ್ಲಿ ಪೊಲೀಸ್ ಠಾಣೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸುವಂತಹ ಪ್ರಯತ್ನದಲ್ಲಿದ್ದಾಗ ಅವರು ಬಂದೂಕಿನ ಗುಂಡಿಗೆ ಬಲಿಯಾಗಿ ಹುತಾತ್ಮರಾದರು.

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ಪಥಗಳಲ್ಲಿ ಅರಿವ ತೊರೆಯು ನಾನು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
2: ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಸೆಪ್ಟೆಂಬರ್ 20, 1932 ಒಂದು ಮಹತ್ವದ ದಿನ ಅಂತಲೇ ದಾಖಲಾಗಿದೆ. ಮಹಾತ್ಮ ಗಾಂಧೀಜಿ ಅವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಂದರೆ ಪೂನಾದ ಯರ್ವಾಡ ಜೈಲಿನಲ್ಲಿ ತಮ್ಮ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷ್ ಪ್ರಧಾನಿ ದೇಶದಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಹಿಂದುಳಿದ ವರ್ಗದವರನ್ನು ಹಿಂದೂ ಸಮಾಜದಿಂದ ಪ್ರತ್ಯೇಕ ಮಾಡಿ ಅವರಿಗೆ ಒಂದು ಪ್ರತ್ಯೇಕ ಮತದಾನದ ಹಕ್ಕನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಹೊರಡಿಸಿದರು. ಹೌದು, ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದಂತಹ ಕಾಲದಲ್ಲಿ ಬ್ರಿಟಿಷ್ ಪ್ರಧಾನಿ ಭಾರತ ದೇಶದಲ್ಲಿ ಇದ್ದಂತಹ ಹಿಂದುಳಿದ ಅಂಚಿಗೆ ತಳ್ಳಲ್ಪಟ್ಟಂತಹ ಒಂದು ಸಮುದಾಯವನ್ನು ಹಿಂದೂ ಸಮಾಜದಿಂದ ಪ್ರತ್ಯೇಕ ಮಾಡಿ ಅವರಿಗೆ ಒಂದು ಪ್ರತ್ಯೇಕ ಮತದಾನದ ಹಕ್ಕನ್ನು ಕೊಡ್ತೇವೆ ಅಂತ ಹೇಳಿ ಘೋಷಣೆಯನ್ನು ಮಾಡಿದರು. ಗಾಂಧೀಜಿಯವರಿಗೆ ಇದು ಹಿಂದೂ ಸಮಾಜವನ್ನು ಒಂದು ಶಾಶ್ವತವಾಗಿ ವಿಭಜಿಸುವಂತಹ ಕೆಲಸ, ಇದರಿಂದಾಗಿ ವರ್ಗ ತಾರತಮ್ಯ ಉಂಟಾಗುತ್ತೆ ಅಂತ ಹೇಳಿ ಇದನ್ನು ಪ್ರತಿಭಟಿಸ್ತೇವೆ ಅಂತ ಹೇಳಿ ಅವರು ಜೈಲಿನಲ್ಲಿ ಒಂದು ಆ ಮರಣಾಂತ ಉಪವಾಸವನ್ನು ಕೈಗೊಳ್ತಾರೆ. ಗಾಂಧೀಜಿಯವರ ಈ ಒಂದು ಉಪವಾಸದಿಂದಾಗಿ ಇಡೀ ದೇಶದಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಯಿತು. ಇದರಿಂದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಒಂದಷ್ಟು ಒತ್ತಡಗಳಾಗಿ ಈ ರೀತಿಯ ಒಂದು ಏನು ವೋಟ್ ಮಾಡುವಂಥ ಡಿವೈಡ್ ಮಾಡುವಂಥ ಕೆಲಸ ಬೇಡ ಅಂತ ಹೇಳ್ತಾರೆ. ಉಪವಾಸ ಕೈಗೊಂಡಂಥ ಗಾಂಧೀಜಿಯವರ ಆರೋಗ್ಯ ತುಂಬ ಕ್ಷೀಣಿಸ್ತಾ ಇದೆ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಚರ್ಚೆಗಳಾದ ನಂತರ ಏನು ಇವಾಗ ಜಾರಿಯಲ್ಲಿದೆ ನಮ್ಮ ದೇಶದಲ್ಲಿ ಮತದಾನಕ್ಕೆ ಸಂಬಂಧಪಟ್ಟಾಗೆ, ಯಾರು ತುಂಬ ಅಂಚಿಗೆ ತಳ್ಳಲ್ಪಟ್ಟಿರ್ತಾರೆ, ಯಾರಿಗೆ ಅವಕಾಶಗಳು ಸಿಕ್ಕಿರೋದಿಲ್ಲ ಅವರಿಗೋಸ್ಕರ ಒಂದಷ್ಟು ಕ್ಷೇತ್ರಗಳನ್ನು ಮೀಸಲಾಗಿಡುವಂಥ ಒಂದು ಪ್ರಕ್ರಿಯೆ ಜಾರಿಗೆ ಬರುತ್ತೆ. ಹಾಗಾಗಿ ಸೆಪ್ಟೆಂಬರ್ 20 ಮಹಾತ್ಮ ಗಾಂಧೀಜಿಯವರು ಏನು ಉಪವಾಸವನ್ನು ಕೈಗೊಳ್ತಾರೆ, ಅದಾದಮೇಲೆ ಅವರು ಉಪವಾಸವನ್ನು ಕೊನೆಗೊಳಿಸಿ ಒಂದು ಮೀಸಲಾತಿ ಪ್ರಕ್ರಿಯೆ ಸಂವಿಧಾನದಲ್ಲಿ ಜಾರಿಗೆ ಬರುತ್ತೆ.
3: ದೇಶಪ್ರೇಮ ಎಂಬ ಪದದ ಅರ್ಥ ಬಹು ವಿಶಾಲವಾದದು. ನಾಡಿನ ಪರಿಸರ, ಭಾಷೆ, ಸಂಸ್ಕೃತಿ, ಜನ ಜನಜೀವನ ಎಲ್ಲವನ್ನೂ ಪ್ರೀತಿಸುವುದು ದೇಶಪ್ರೇಮ.
4: ಹಿಂದೂ ರಾಷ್ಟ್ರ ರಥೋತ್ಸವ ಬನ್ನಿ ರಥವನೆಳೆಯುವ
3: ಸಹಬಾಳ್ವೆಯು ದೇಶಪ್ರೇಮದ ಬಹುಮುಖ್ಯ ಭಾಗ. ಮತಧರ್ಮಗಳ ತಿರುಳನ್ನು ತಿಳಿದು ಬದುಕೋಣ, ನಾವೆಲ್ಲ ಭಾರತೀಯರು ಎಂಬುದನ್ನು ನಿಜದ ನಡವಳಿಕೆಯಲ್ಲಿ ಆಚರಿಸಿ ತೋರಿಸೋಣ. ಮತೀಯ ಸಾಮರಸ್ಯ, ರಾಷ್ಟ್ರೀಯ ಏಕತೆ ನಮ್ಮೆಲ್ಲರ ಗುರಿಯಾಗಲಿ.

ಸೋಲಿಲ್ಲದ ಸರದಾರ ಚಿತ್ರದ ಗೀತೆ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿ ಇತ್ತು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ದರ್ಶನ್, ಸಹನ, ತಿಮ್ಮಯ್ಯ, ದೇವರಾಜ್, ರವಿಶಂಕರ್ ಹಾಗೂ ಇನ್ನಿತರ ನಟರು ಅಭಿನಯಿಸಿದ್ದ ಸಿನಿಮಾ ಒಡೆಯ ಚಿತ್ರದ ಗೀತೆ ಕೇಳಿದ್ದು ಹೇಮಂತ್ ಹಾಗೂ ಇಂದು ನಾಗರಾಜ್, ಮತ್ತು ಸಂಗಡಿಗರು ದನಿಯಾಗಿದ್ದರು ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. 2019 ಬಂದ ಸಿನಿಮಾ ಇದಾಗಿತ್ತು. ಇನ್ನು ಸೆಪ್ಟೆಂಬರ್ 20 ನಮ್ಮ ಕರ್ನಾಟಕದ ಡೈನಾಮಿಕ್ ಸ್ಟಾರ್, ಕನ್ನಡ ಚಿತ್ರರಂಗದ ಹಿರಿಯ ನಟ ಅಂತಲೇ ಹೇಳಬಹುದು, ದೇವರಾಜ್ ಅವರ ಜನ್ಮದಿನ ಇವತ್ತು. ಸೆಪ್ಟೆಂಬರ್ 20 1960 ಜನಿಸಿದ ದೇವರಾಜ್ ಅವರು ಕನ್ನಡ, ತೆಲುಗು, ತಮಿಳು ಸೇರಿದ ಹಾಗೆ 200 ಹೆಚ್ಚು ಸಿನಿಮಾಗಳಲ್ಲಿ ನಾಯಕ ನಟನಾಗಿ, ಪೋಷಕ ನಟನಾಗಿ, ಖಳ ನಟನಾಗಿ ಕೂಡ ಕೆಲಸ ಮಾಡಿದ್ದಾರೆ. ತಮ್ಮದೇ ಆದಂಥ ಒಂದು ಗಂಭೀರವಾದ ಧ್ವನಿ, ಅದ್ಭುತ ನಟನೆಯಿಂದ ಡೈನಾಮಿಕ್ ಸ್ಟಾರ್ ಅಂತಲೇ ಹೆಸರಾಗಿದ್ದಾರೆ ದೇವರಾಜ್ ಅವರು. ದೇವರಾಜ್ ಅವರ ಜನ್ಮದಿನ ಇಂದು. ಇದಿಷ್ಟು ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮವಾಗಿತ್ತು.

ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕು ಭಾನುವಾರದ ಬೆಳಗಿನ 9:30 ಸಮಯ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಭಾನುವಾರದ ಈ ಸಮಯ ವಿವಿಧ ಭಾರತಿಯಲ್ಲಿ ನಿಮ್ಮ ಜೊತೆಯಾಗಿ ಬಾನುಲಿ ಬಂಧು ನಾನು ಚಂದು.

0: ಬೀಳ್ಸೋಣ, ಬುಟ್ಟಿಗೆ ಬೀಳ್ಸೋಣ, ಲಂಬಾಗಲ್ ಬೀಳ್ಸೋಣ.
1: ಸ್ವಚ್ಛ ಕರ್ನಾಟಕ, ಸ್ವಚ್ಛ ಮನಸ್ಸು ಅನ್ನುವ ಎರಡು ಹಾಡುಗಳನ್ನು ಕೇಳಿದ್ರು. ಸ್ವಚ್ಛ ಕರ್ನಾಟಕ ಶೀರ್ಷಿಕೆ ಹಾಡು ಸಚಿನ್ ಎಸ್ ಮತ್ತು ಸತಿ ಶರಣ್ ನಾಗಚಂದ್ರಿಕಾ ಭಟ್ ಇವರೆಲ್ಲರೂ ಈ ಹಾಡಿಗೆ ಧ್ವನಿಯಾಗಿದ್ದರು. ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ರಾಜ್ ಭಾಸ್ಕರ್ ಮತ್ತು ಪ್ರಸಾದ್ ಅವರ ಸಂಗೀತ ಸಂಯೋಜನೆ ಇತ್ತು. ರಾಜರು ಚಿತ್ರದ ಹಾಡು ಸ್ವಚ್ಛ ಮನಸ್ಸು ಅಂತ ಪುನೀತ್ ರಾಜ್ಕುಮಾರ್, ಶ್ವೇತಾ ಪ್ರಭು ಮತ್ತು ಸಂಗಡಿಗರು ಹಾಡಿದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯಾಗಿತ್ತು. ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. 9:10:30 ಸಮಯವಾಗಿದೆ. ಸ್ವಚ್ಛತೆಯ ಬಗ್ಗೆ ಒಂದಷ್ಟು ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ಈ ಜರ್ನಿ ಸಾಗತ್ತೆ. ಈಗಾಗಲೇ ನಾವು ಹೇಳ್ತಾ ಇದ್ದೇವೆ, 2 October ದೇಶದಲ್ಲಿ ಸ್ವಚ್ಛತೆಯೇ ಸೇವೆ, ಸ್ವಚ್ಛತಾ ಹಿ ಸೇವ್ 2026 ಈ ಒಂದು ಅಭಿಯಾನ ಜಾರಿಯಲ್ಲಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ನಮ್ಮ ರಾಜ್ಯ, ನಮ್ಮ ದೇಶ, ಒಟ್ಟಾರೆ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸುಂದರವಾಗಿಡುವುದಕ್ಕೆ ಪಣ ತೊಡೋಣ. ಹೌದು, ಸ್ವಚ್ಛತಾ ಹಿ ಸೇವಾ ಪ್ರತಿ ವರ್ಷವೂ ಕೂಡ 2 October ದೇಶದಾದ್ಯಂತ ಒಂದು ಆಂದೋಲನದ ಹಾಗೆ ಜಾರಿಯಲ್ಲಿದೆ. ಸ್ವಚ್ಛತೆಯಲ್ಲಿ ಸಹಭಾಗಿತ್ವ ಇರಬೇಕು, ಸ್ವಚ್ಛ ಭಾರತ ವಿಕಸಿತ ಭಾರತ ಅನ್ನೋದು ಈ ಬಾರಿಯ ಘೋಷವಾಕ್ಯ ಆಗಿದೆ. ಸ್ವಚ್ಛತೆ ಬಗ್ಗೆ ನಾವೆಲ್ಲ ಭಾಷಣವನ್ನು, ಪಾಠವನ್ನು, ಮಾಹಿತಿಯನ್ನು ಕೊಡ್ತಾನೆ ಇರ್ತೇವೆ. ಆದರೆ ನಾವು ಎಷ್ಟರ ಮಟ್ಟಿಗೆ ಸ್ವಚ್ಛತೆ, ಅದರಲ್ಲೂ ವಿಶೇಷವಾಗಿ ಸಾರ್ವಜನಿಕ ಸ್ಥಳಗಳು, ಅದು ರಸ್ತೆ, ಬಸ್ ನಿಲ್ದಾಣ, ಒಂದು ಲೈಬ್ರರಿ ಇರ್ಬೋದು, ಶಾಲೆ, ಕಾಲೇಜು, ಆಸ್ಪತ್ರೆಗಳು ಮತ್ತು ಕಚೇರಿಗಳಲ್ಲಿ ಎಷ್ಟರ ಮಟ್ಟಿಗೆ ಸ್ವಚ್ಛತೆಯನ್ನು ನಿರ್ವಹಿಸ್ತೇವೆ ಅನ್ನುವಂಥದ್ದು ನಾವು ನಮ್ಮ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇನ್ನಷ್ಟು ಮತ್ತಷ್ಟು ಜಾಗರೂಕತೆಯಿಂದ ನಾವು ಸ್ವಚ್ಛತೆಯ ಅಭ್ಯಾಸಗಳನ್ನು ಮಾಡಿಕೊಳ್ಬೇಕು ಅನ್ನೋದು. ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತುಗಳ ಜೊತೆಗೆ ಚಂದದ ಹಾಡುಗಳು ನಿಮ್ಮ ಜೊತೆಯಾಗ್ತಾ ಇದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಹಿ ಸೇವಾ, ಸ್ವಚ್ಛತೆಯೇ ಸೇವೆ

ಅನುರಾಗ ಅರಳಿತು ಚಿತ್ರದ ಗೀತೆ ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಶಿವದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಾಗಿತ್ತು. ಇನ್ನು ಅರುಣರಾಗ ಚಿತ್ರದ ಗೀತೆ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ದೊಡ್ಡರಂಗೇಗೌಡರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿತ್ತು. 9:21:25 ಸಮಯ ಆಗಿದೆ. ಸೆಪ್ಟೆಂಬರ್ 20 ವಿಶ್ವ ಸ್ವಚ್ಛತಾ ದಿನ, ವರ್ಲ್ಡ್ ಕ್ಲೀನಪ್ ಡೇ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ. ಅಂದರೆ ಜಾಗತಿಕವಾಗಿ ಘನ ತ್ಯಾಜ್ಯದ ನಿರ್ವಹಣೆ ಮಾಡುವ ಕುರಿತಾಗಿ ಸಭೆ ಸಮಾರಂಭ ಅರಿವು ಮೂಡಿಸುವ ಸಲುವಾಗಿ ಇಂತಹ ದಿನಗಳ ಆಚರಣೆ ಇದ್ದೇ ಇರುತ್ತೆ. ಅಂದರೆ ಮೊದಲಿಗೆ ಜಾಗತಿಕವಾಗಿ ಅಂತ ಹೇಳಿದ್ರೆ ಶುರುವಾಗೋದು ನಮ್ಮ ನಮ್ಮಿಂದಾನೆ. ಮೊದಲಿಗೆ ನಾವು ನಮ್ಮ ಮನೆಯ ಸ್ವಚ್ಛತೆ, ಮುಖ್ಯವಾಗಿ ಸ್ವಚ್ಛತೆಗೆ ಬೇಕಾಗಿರೋದು ನಿರ್ಧಾರ, ತೀರ್ಮಾನ, ಅದನ್ನು ಅನುಷ್ಠಾನ ಮಾಡೋದು. ನಮ್ಮ ಮನೆ ಅಂದರೆ ಅದು ಅಡುಗೆ ಮನೆ, ಬಚ್ಚಲು ಮನೆ, ಮನೆಯ

ದಿನ ಪ್ರದೇಶವನ್ನು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಕಡೆಗೆ ನಮ್ಮ ಗಮನ ಹರಿಬೇಕು. ಹೌದು, ಸಾಧ್ಯವಾದರೆ ಜಾಗ ಇದ್ದರೆ ಮನೆಯ ಮುಂದಿನ ಪ್ರದೇಶದಲ್ಲಿ ಒಂದಿಷ್ಟು ಚಂದದ ಹೂ ಗಿಡಗಳನ್ನು ಹಾಕ್ಕೊಳ್ಬಹುದು. ಕಸಮುಕ್ತವಾಗಿ ನಮ್ಮ ಮನೆಯ ಮುಂದಿನ ಸುತ್ತಮುತ್ತಲ ಆವರಣವನ್ನು ಇಟ್ಕೊಳ್ಬಹುದು. ಜಾಗ ಇದ್ದರೆ, ಅನುಕೂಲ ಇದ್ದರೆ, ಏನು ಕೊಳೆತು ಹೋಗುವಂಥ ಅಂಥ ಒಂದಷ್ಟು ಕಸ ಇದ್ದರೆ ಅದನ್ನು ಹೇಗೆ ವಿಲೇವಾರಿ ಮಾಡಬಹುದು ಅನ್ನೋದು ಅವರವರ ಮನೆ ಅಂದರೆ ಜಾಗಕ್ಕೆ ಮತ್ತು ಅನುಕೂಲಕ್ಕೆ ತಕ್ಕಂಥ ವಿಚಾರ. ಸೊ ಜಾಗ ಇಲ್ಲ, ನಮಗೆ ಯಾವುದು ಸಾಧ್ಯ ಆಗೋದೇ ಇಲ್ಲ ಅಂತ ಅಂದಾಗ ಏನು ಮಾಡಬಹುದು, ಯೋಚನೆ ಮಾಡಬೇಕು. ಇಲ್ಲಾಂದರೆ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿ ಮಾಡೋದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಅದರಲ್ಲೂ ಮುಖ್ಯವಾಗಿ ಹಸಿ ಕಸ, ಒಣಕಸ ಅನ್ನೋದು ಒಂದು ಕಡೆ ಆದರೆ, ಈ ಗಾಜಿನ ವಸ್ತುಗಳು, ಪ್ಲಾಸ್ಟಿಕ್ ವಸ್ತುಗಳು ಪರಿಸರದಲ್ಲಿ ಮಣ್ಣಿನಲ್ಲಿ ಕರಗಬಹುದಾದ, ಕೊಳೆತು ಹೋಗಬಹುದಾದಂಥ ವಸ್ತುಗಳ ವಿಲೇವಾರಿ ಹೇಗೆ, ಕರಗದೇ ಇರುವಂಥ ಗಾಜು, ಪ್ಲಾಸ್ಟಿಕ್ಕು, ಸೂಜಿ, ಕನ್ನಡಿ ಇಂತಹ ಬೇರೆ ಬೇರೆ ರೀತಿಯ ಅಪಾಯಕಾರಿ ವಸ್ತುಗಳ ವಿಲೇವಾರಿಯನ್ನು ನಾವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ಇದ್ರ ಬಗ್ಗೆ ಬಹಳಷ್ಟು ವರ್ಷಗಳಿಂದನೂ ಕೂಡ ಬೇರೆ ಬೇರೆ ರೀತಿಯ ಮಾಧ್ಯಮಗಳಲ್ಲಿ ಸಾಕಷ್ಟು ಪ್ರಚಾರವನ್ನು ಕೊಡ್ತಾ ಇದ್ದರೂ ಕೂಡ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಆಗ್ತಾ ಇಲ್ಲ ಅನ್ನೋದನ್ನು ನಾವು ಹೇಗೆ ಗಮನಿಸಬಹುದು ಅಂದರೆ, ಕಸ ತಗೊಂಡುಕೊಂಡು ಹೋಗುವವರು ಹೇಳುವಂಥ ಮಾತುಗಳು, ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳು ಕಸವನ್ನು, ಬ್ಲೇಡನ್ನು, ಸಿರಿಂಜ್ಗಳನ್ನು ಕಾಲಿಗಿರಬಹುದು, ಅದನ್ನು ಆಹಾರಕ್ಕೆ ಅಂತ ತಿನ್ನುವಂಥ ಸಂದರ್ಭದಲ್ಲಿ ಅವುಗಳು ಅನುಭವಿಸುವಂತಹ ತೊಂದರೆಗಳಿಂದಾಗಿ ನಾವು ಸರಿಯಾಗಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಜಾಗತಿಕ ಕಸ ದಿನಾಚರಣೆ, ರಾಷ್ಟ್ರೀಯ ಕಸ ದಿನಾಚರಣೆ, ಹೀಗೆ ಕಸ ವಿಲೇವಾರಿಗೆ, ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಎಷ್ಟೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರು ಕೂಡ ನಾವು ಇನ್ನಷ್ಟು ಮತ್ತಷ್ಟು ಅದರ ಬಗ್ಗೆ ಜಾಗರೂಕರಾಗಬೇಕು ಅನ್ನೋದಂತೂ ಸತ್ಯ.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ

0: ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ ಆಟವಾಡುತ್ತಾ ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 9:34 ಸಮಯ ಆಗಿದೆ. ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. September 20 ವಿಶ್ವ ಸ್ವಚ್ಛತಾ ದಿನ, ಅದರಲ್ಲೂ ಜಾಗತಿಕವಾಗಿ ಘನ ತ್ಯಾಜ್ಯ ನಿರ್ವಹಣೆ ಮಾಡುವ ವಿಧಾನವನ್ನು ಕುರಿತಾಗಿ ಒಂದಷ್ಟು ಅರಿವು ಮೂಡಿಸುವಂಥ ಕೆಲಸ. ಘನತ್ಯಾಜ್ಯ ನಿರ್ವಹಣೆ ನಿಜವಾಗ್ಲೂ ಎಲ್ಲ ಕಡೆಗಳಲ್ಲೂ ಸರಿಯಾದ ರೀತಿಯಲ್ಲಿ ಆಗಬೇಕು. ನಾವು ಮನೆಯ ಒಂದು ಮಟ್ಟದಲ್ಲಿ, ಮನೆಯ ಹಂತದಲ್ಲಿ ಸ್ವಚ್ಛತೆ ಬಗ್ಗೆ ಒಂದು ಇಷ್ಟು ವಿಚಾರಗಳನ್ನು ಅರ್ಥ ಮಾಡಿಕೊಂಡ ಹಾಗೆಯೇ ಒಂದು ಬೀದಿ ಅಥವಾ ಒಂದು ರಸ್ತೆ ಅನ್ಬೋದು, ಅಥವಾ ಒಂದು ಪ್ರದೇಶ, ಚಿಕ್ಕ ಒಂದಷ್ಟು ಗುಂಪುಗಳ ಮನೆಗಳಿರುವಂಥ ಗುಂಪುಗಳಲ್ಲಿ ಹೇಗೆ ಕಸದ ನಿರ್ವಹಣೆ ಅಂತ ಹೇಳಿದ್ರೆ, ಆ ಬೀದಿಯಲ್ಲಿರುವಂಥ ಎಲ್ಲರೂ ಕೂಡ ಅಥವಾ ಆ ರಸ್ತೆ ಆ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿ ಮಾಡುವಂಥದ್ದು, ಅಂದರೆ ಯಾರ್ಯಾರೋ ಎಲ್ಲೆಲ್ಲೋ ತಗೊಂಡೋಗಿ ಕಸ ಹಾಕಿದ್ರೆ ಅದನ್ನು ಸಂಗ್ರಹ ಮಾಡಿ ಮತ್ತೆ ಹೊರಗಡೆ ಸಾಗಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ನಿರ್ದಿಷ್ಟಪಡಿಸಿದಂಥ ಪ್ರದೇಶದಲ್ಲೇ ನಿರ್ದಿಷ್ಟಪಡಿಸಿದ ಸಮಯಕ್ಕೆ ಕಸವನ್ನು ವಿಲೇವಾರಿ ಮಾಡೋದು, ಮತ್ತು ಶೌಚಾಲಯಗಳ ನಿರ್ವಹಣೆ ಅಂತಲೇ ಹೇಳಬೇಕು. ಯಾಕಂದರೆ ಶೌಚಾಲಯಗಳು ಕೂಡ ಸ್ವಚ್ಛತೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಸ್ವಚ್ಛತಾ ಸಿಬ್ಬಂದಿಗಳು ಇದ್ದಂಥ ಸಂದರ್ಭದಲ್ಲಿ ಅವರ ಜೊತೆಗೆ ಒಂದು ಸಹಕಾರದಿಂದ ಆ ಒಂದು ಪ್ರದೇಶದ ಸ್ವಚ್ಛತೆಯನ್ನು ನಿರ್ವಹಣೆ ಮಾಡೋಕ್ಕೆ ಅಂತ ಒಂದಿಷ್ಟು ತಂಡಗಳನ್ನು ಮಾಡಿಕೊಳ್ಬಹುದು, ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಬಹುದು. ನಿಜಕ್ಕೂ ಹೇಳಬೇಕಂದ್ರೆ ಈ ಸ್ವಚ್ಛತೆ ಸಮಸ್ಯೆ, ಅದರಲ್ಲೂ ಪಬ್ಲಿಕ್ ಬೀದಿ ಇರಬಹುದು, ರಸ್ತೆ ಇರ್ಬೋದು, ಹಳ್ಳಿ ಇರಬಹುದು, ಎಲ್ಲಾದರೂ ಕೂಡ ಒಂದು ದೊಡ್ಡ ಏನು ಸವಾಲು ಅಂತ ಹೇಳಿದ್ರು ಕೂಡ ಒಂದಷ್ಟು ಪ್ರಯತ್ನಗಳ ಮೂಲಕ ಮನವೊಲಿಸಿ, ಮನೆಯವರನ್ನು ಮನವೊಲಿಸಬೇಕು, ಸಿಬ್ಬಂದಿಗಳನ್ನು ಮನವೊಲಿಸಿ ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ದರೆ ಒಂದಿಷ್ಟು ಸ್ವಚ್ಛತೆಯನ್ನು ನಾವು ಕಾಪಾಡಬಹುದು. ಹಳ್ಳಿಗಳಲ್ಲಿ ನಾವು ನೋಡಿರ್ತೇವೆ ರಸ್ತೆಯುದ್ದಕ್ಕೂ, ಅಂದರೆ ರಸ್ತೆಯುದ್ದಕ್ಕೂ ಒಂದಷ್ಟು ತಿಪ್ಪೆಗಳಿರಬಹುದು, ಅಥವಾ ಶಾಲೆ ಕಾಲೇಜುಗಳ ಆವರಣದಲ್ಲಿ ದನ ಕರುಗಳನ್ನು ಕಟ್ಟಿ ಹಾಕಿರುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯ ಕಸದ ಸಮಸ್ಯೆ ಅಥವಾ ಸ್ವಚ್ಛತೆಯ ಸಮಸ್ಯೆಯನ್ನು ನಾವು ನೋಡ್ತಾ ಇರ್ತೇವೆ. ಮತ್ತು ಒಂದಷ್ಟು ಬಿಡಾಡಿ ನಾಯಿಗಳು, ದನಗಳು, ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಕೂಡ ನಾವು ಒಂಥರ ನೋಡೋದನ್ನು ನಾವು ಇರ್ತದೆ ಗಲೀಜು ಮಾಡ್ತಾ ಇರ್ತವೆ, ಅವೆಲ್ಲನೂ ನೋಡಿದಾಗ ನಮ್ಮಲ್ಲಿ ಒಂದು ಬರಬೇಕು, ನಮ್ಮ ಪ್ರದೇಶ ಇದು, ನಮ್ಮ ಊರು, ನಮ್ಮ ಬೀದಿ, ನಮ್ಮ ಗ್ರಾಮ, ಇದರ ಸ್ವಚ್ಛತೆಯ ಜವಾಬ್ದಾರಿ ನಮ್ಮದೇ ಅನ್ನುವಂಥ ಅರಿವನ್ನು ನಾವು ತಂದುಕೊಂಡಾಗ ನಮ್ಮ ಊರು, ನಮ್ಮ ಬೀದಿ, ನಮ್ಮ ರಸ್ತೆ ಸುಂದರವಾಗಿ, ಸ್ವಚ್ಛವಾಗಿ, ಆನಂದದಿಂದ ನಳನಳಿಸುತ್ತೆ. ಅದಕ್ಕೆ ನಾವೆಲ್ಲರೂ ಮನಸ್ಸು ಮಾಡಬೇಕು.

0: ಹಸಿರಾಗಿ ನಳನಳಿಸುತ್ತಿರೆ ಈ ಧರೆ, ಬದುಕಿನ ಎಲ್ಲ ಬವಣೆಗಳಿಗೂ ಬೀಳುವುದು ತೆರೆ.
1: ನಿನ್ನ ಒಡಲೆ ಮಧುರ
0: ಸಮೃದ್ಧವಿರಲಿ, ವನರಾಶಿ ಸಂಪತ್ತು ಸುಳಿಯದಿರಲಿ, ಎಂದೆಂದಿಗೂ ವಿಪತ್ತು.
2: ಈ ನೆಲ ಈ ಜಲ ಇರುವುದು ನಮಗಾಗಿ, ಶುದ್ಧವಾಗಿಡೋಣ ಅವನ್ನು ಜೀವನದ ನೆಮ್ಮದಿಗಾಗಿ. ಮಕ್ಕಳಲ್ಲಿ ಮೂಡಿಸೋಣ ಪರಿಸರ ಜಾಗೃತಿ, ಉಳಿಯಲಿ ವಿಶ್ವದ ಮುಂದಿನ ಜೀವಸಂತತಿ.

ಹಿಮಪಾತ ಚಿತ್ರದಾಗಿದೆ ಅನ್ನ ಕೇಳಿದ್ರಿ. ಸುಂದರೇ ವಸುಂಧರೇ ಅನ್ನುವ ಗೀತೆ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದಂಥ ಈ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿತ್ತು. ಬೆಳ್ಳಿ ಮೋಡಗಳು ಚಿತ್ರದ ಹಾಡು, ಮನು ಮತ್ತು ಎಸ್ ಜಾನಕಿಯವರ ಧ್ವನಿ, ಕೆ ವಿ ರಾಜು ಅವರು ಬರೆದ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
1: ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶ

ಇದಕ್ಕೆ ಕಾರಣ ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

ಹೌದು, ದೇಶದಲ್ಲಿ ಅಕ್ಟೋಬರ್ 2ರವರೆಗೆ ಸ್ವಚ್ಛತಾ ಹಿ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ಭಾರತದಲ್ಲಿ ಕೂಡ ವಿಶ್ವ ಸ್ವಚ್ಛತಾ ದಿನದ ಸಂದರ್ಭದಲ್ಲಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ನಾವು ಕೂಡ ಕೈಜೋಡಿಸಬೇಕು. ಪ್ರಮುಖ ಪ್ರವಾಸಿ ತಾಣಗಳು ಹಾಗೆಯೇ ಧಾರ್ಮಿಕ ಕ್ಷೇತ್ರಗಳು, ಸಮುದ್ರ ತೀರ, ಹೀಗೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಇನ್ನಷ್ಟು ಮತ್ತಷ್ಟು ಸ್ವಚ್ಛತೆಯನ್ನು ಕಾಪಾಡುವ ದಿಕ್ಕಿನಲ್ಲಿ ನಮ್ಮ ಕೆಲಸ ಕಾರ್ಯಗಳು ಸಾಗಲಿ. ಸಂಪೂರ್ಣವಾಗಿ ಕಸ ಮುಕ್ತ ಹಾಗೆ ಮುಖ್ಯವಾಗಿ ಬಯಲು ಶೌಚ ಮುಕ್ತ ಉದ್ದೇಶದಿಂದ ಅಕ್ಟೋಬರ್ 2ರವರೆಗೆ ಪ್ರತಿ ವರ್ಷವೂ ಕೂಡ ಸ್ವಚ್ಛತಾ ಹಿ ಸೇವಾ, ಸ್ವಚ್ಛತೆ ಅಂದರೆ ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆಗೆ ಹೆಚ್ಚು ಒತ್ತನ್ನು ಕೊಡ್ತಾಯಿದ್ರು. ಹಾಗಾಗಿಯೇ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರು ಮತ್ತು ನೈರ್ಮಲ್ಯವನ್ನು ಕೊಟ್ಟು ಅಲ್ಲಿ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು. ಸ್ವಚ್ಛ ಭಾರತ ಮಿಷನ್ ನಗರ ಮತ್ತು ಗ್ರಾಮೀಣ ಪ್ರದೇಶ ಎರಡೂ ಕಡೆಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ದೃಷ್ಟಿಯಿಂದ ಒಂದಷ್ಟು ಯೋಜನೆಗಳು ಜಾರಿಯಲ್ಲಿದೆ. ಇದರ ಬಗ್ಗೆ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಕೊಡುಗೆಯನ್ನು ಕೊಟ್ಟಾಗ ಮಾತ್ರ ಸ್ವಚ್ಛ ಭಾರತ ಅಭಿಯಾನ ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಗುತ್ತೆ.

ನಮ್ಮೂರೇ ಚಂದ, ನಮ್ಮೂರೇ ಅಂದವಾಗಿರ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಮನಸ್ಸು ಮಾಡಬೇಕು, ಸ್ವಚ್ಛತೆಯ ಕೆಲಸಗಳನ್ನ ಕೈಗೊಳ್ಬೇಕು ಅಂತ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸೋಣ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಮಲ್ಲಿಗೆ ಹೂವೆ ಚಿತ್ರದ ಗೀತೆಯನ್ನು ಕೇಳಿದ್ರೆ ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಮುತ್ತೈದೆ ಭಾಗ್ಯ 1956 ಬಂದ ಸಿನಿಮಾ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಹಾಡಿಗೆ ಧ್ವನಿಯಾಗಿದ್ರು ನಾಗೇಂದ್ರ. ಸಮಯ 10:30. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನ ಭೂಪಸಂದ್ರದ ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಿರ್ಮಾಣಗೊಳ್ಳಲಿರುವ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನೆರವೇರಿಸಲಿದ್ದಾರೆ. ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಭಾರತ ಮೇಲ್ಮಟ್ಟಕ್ಕೇರುವುದನ್ನು ಬಯಸದ ದೇಶಗಳಿಂದ ಎದುರಾಗಬಹುದಾದ ಸೈಬರ್ ದಾಳಿಗಳು ಮತ್ತು ಯಾವುದೇ ರೀತಿಯ ಅಡಚಣೆಗಳಿಗೆ ಸೆಮಿಕಂಡಕ್ಟರ್ ಉದ್ಯಮ ಸಿದ್ಧವಾಗಿರಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಎಚ್ಚರಿಸಿದ್ದಾರೆ. ಮುಖ್ಯಮಂತ್ರಿಗಳ ಆದಿವಾಸಿ ಗೃಹ ಭಾಗ್ಯ ಯೋಜನೆಯಡಿ ಚಾಮರಾಜನಗರ ಜಿಲ್ಲೆಗೆ 593 ಮನೆಗಳು ಮಂಜೂರಾಗಿದ್ದು, ಆದಿವಾಸಿಗಳ ಮನೆ ನಿರ್ಮಾಣ ಕಾಮಗಾರಿ ಸೇರಿದಂತೆ ಮೂಲ ಸೌಲಭ್ಯಗಳಿಗೆ ಅರಣ್ಯ ಇಲಾಖೆ ಅಡ್ಡಿಪಡಿಸಬಾರದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕಿಷ್ಕಿಂಧೆ ಭಾಗದಲ್ಲಿ ಸಚಿವ ಸಂಪುಟ ಸಭೆ ಆಯೋಜಿಸಲು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ 3 ಪ್ರಮುಖ ಸ್ಥಾನಗಳನ್ನು ಗೆದ್ದಿದೆ. ಚುನಾವಣೆಯಲ್ಲಿನ ಯಶಸ್ಸಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಎಬಿವಿಪಿಯನ್ನು ಅಭಿನಂದಿಸಿದ್ದಾರೆ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಇರಾನ್ ತನ್ನ ಷರತ್ತುಗಳನ್ನು ಅಂತಾರಾಷ್ಟ್ರೀಯ ಮಧ್ಯಸ್ಥಗಾರರಿಗೆ ತಿಳಿಸಿದೆ. ಅಮೆರಿಕ ತನ್ನ ಬೇಡಿಕೆಗಳನ್ನು ತಿರಸ್ಕರಿಸಿದರೆ ನಿರ್ಣಾಯಕ ಯುದ್ಧಕ್ಕೆ ಸಿದ್ಧವಿರುವುದಾಗಿಯೂ ಇರಾನ್ ಎಚ್ಚರಿಸಿದೆ. ಇರಾನ್ನ ಸರ್ವೋಚ್ಚ ರಾಷ್ಟೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೆಹನ್ಸ್ ರಿಜಾಯಿ ಮಾತನಾಡಿ, ಎಲ್ಲಾ ರಂಗಗಳಲ್ಲಿನ ಯುದ್ಧಕ್ಕೆ ಅಂತ್ಯ. ಸ್ಥಗಿತಗೊಳಿಸಿರುವ ಇರಾನ್ನ ನಿಧಿಗಳ ಬಿಡುಗಡೆ ಹಾಗೂ ನೌಕಾ ದಿಗ್ಬಂಧನ ತೆರವು ತಮ್ಮ ಷರತ್ತುಗಳಲ್ಲಿ ಸೇರಿವೆ ಎಂದು ತಿಳಿಸಿದ್ದಾರೆ.

20ನೇ ಏಷ್ಯನ್ ಕ್ರೀಡಾಕೂಟದ ಭಾಗವಾಗಿ ಇಂದಿನ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ನಾಕೌಟ್ ಪಂದ್ಯ ಜಪಾನ್ನ ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರಲ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಬೆಳಿಗ್ಗೆ 10:30 ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

10:04 ಸಮಯ ಆಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ ಇದು. ಸೆಪ್ಟೆಂಬರ್ 20, ಅದರಲ್ಲೂ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳ 3ನೇ ಭಾನುವಾರ ಒಂದು ವಿಶೇಷ ದಿನ ಅಂತ ಬೇರೆ ಬೇರೆ ದೇಶದಲ್ಲಿ ಆಚರಣೆ ಮಾಡ್ತಾರಂತೆ. ಅದರ ಪ್ರಕಾರ ಈ ದಿನ ಸೆಪ್ಟೆಂಬರ್ 20, ಸೆಪ್ಟೆಂಬರ್ ತಿಂಗಳ 3ನೇ ಭಾನುವಾರ ಹೆಂಡತಿಯ ಪ್ರಶಂಸೆ ಮಾಡುವಂಥ ದಿನ, ಹೆಂಡತಿಯ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ದಿನ ಅಂತೆ. ಹೌದು, ಸೆಪ್ಟೆಂಬರ್ 20 ವೈವ್ಸ್ ಅಪ್ರಿಸಿಯೇಷನ್ ಡೇ ಅಂತ ಆಚರಣೆ ಮಾಡ್ತಾರಂತೆ. ಗಂಡ ಹೆಂಡತಿ ಇಬ್ಬರು ಕೂಡ ಜೊತೆ ಜೊತೆಯಾಗಿ ಹೂಗುಚ್ಛವನ್ನು ನೀಡಿ ಸಿಹಿ ಸಿಹಿ ತಿಂದು ಒಬ್ಬರನ್ನೊಬ್ಬರು ಅಭಿನಂದಿಸುವ ದಿನ. ನಮ್ಮ ದೇಶದಲ್ಲಿ ಈ ಪರಿಕಲ್ಪನೆ ಇಲ್ಲ. ನಾವು ಯಾವಾಗಲೂ ಪತ್ನಿಯರ ಬಗ್ಗೆ ಮೆಚ್ಚುಗೆಯನ್ನು ಪ್ರಶಂಸೆಯನ್ನು ವ್ಯಕ್ತಪಡಿಸುವ ರೀತಿಯೇ ಬೇರೆ ಬೇರೆ ಅಲ್ವಾ. ಡಾರ್ಲಿಂಗ್, ಹನಿ, ಸ್ವೀಟಿ ಅಂತೆಲ್ಲ ಬೇರೆ ಬೇರೆ ದೇಶದಲ್ಲಿ ಕರೆದ್ರೆ ನಮ್ಮಲ್ಲಿ ಲೇ ಇವಳೆ ಅನ್ನೋದು ಕೂಡ ನಾವು ನಮ್ಮ ಅಪ್ಪ ಅಜ್ಜ ಅಜ್ಜಿ ಇವರಿಂದ ಕೇಳಿದ್ದೇವೆ. ಹಾಗೆಯೇ ಒಂದು ಸುಂದರ ಅನುಬಂಧ ಅಥವಾ ಒಂದು ದಾಂಪತ್ಯವನ್ನು ನಾವು ಪಾರ್ವತಿ ಪರಮೇಶ್ವರ, ಲಕ್ಷ್ಮೀನಾರಾಯಣ, ಶ್ರೀನಿವಾಸ, ಪದ್ಮಾವತಿಯಂಥ ಜೋಡಿಗಳಿಗೆ ಹೋಲಿಸೋದು ಕೂಡ ಇದೆ. ಹಾಗೆ ಋಣಾನುಬಂಧ ರೂಪೇಣ ಪಶು, ಪತ್ನಿ, ಸುತ ಆಲಯ ಎಲ್ಲವೂ ಕೂಡ ಹಿಂದಿನ ಪುಣ್ಯ ಇದ್ದವರಿಗೆ ಸಿಗುತ್ತೆ ಅನ್ನುವ ಮಾತು ನಂಬಿಕೆ ಕೂಡ ನಮ್ಮಲ್ಲಿ ಉಂಟು. ಏನೇ ಇರಲಿ, ಸೆಪ್ಟೆಂಬರ್ 20 3ನೇ ಭಾನುವಾರ ಪತ್ನಿಯರ ಪ್ರಶಂಸಾ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ನೀವು ಹೆಂಡತಿಯ ಕುರಿತಾಗಿ ಯಾವೆಲ್ಲ ಹಾಡುಗಳನ್ನು ನಿರೀಕ್ಷೆ ಮಾಡ್ತೀರಿ? ಅದರಲ್ಲೂ ಹಳೆಯ ಹಾಡುಗಳಾಗಿರಬೇಕು. ಹೆಂಡತಿಯನ್ನು ಹೊಗಳುವ, ಹೆಂಡತಿಯನ್ನು ಪ್ರೀತಿಸುವ, ಹೆಂಡತಿಯ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ಯಾವ್ಯಾವ ಹಳೆಯ ಹಾಡುಗಳು ನಿಮಗೆ ನೆನಪಾಗ್ತಾ ಇದೆ, ಅಥವಾ ನಿಮ್ಮ ಹೆಂಡತಿಗಾಗಿ ಯಾವ ಒಂದು ಚಂದದ ಹಾಡನ್ನು ನೀವು ಕಾಣಿಕೆಯಾಗಿ ಕೊಡ್ತೀರಾ ಅಂತ ನಿಮಗೇನಾದರೂ ನೆನಪು ಬಂದರೆ ನೀವು ನಮಗೆ ಮೆಸೇಜ್ ಕಳಿಸಿ 9483090109. ಮೊದಲನೆಯ ಅದ್ಭುತವಾದ ಈ ಹಾಡು ನಿಮಗೋಸ್ಕರ.

0: ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದ ಕವಿತೆಯನ್ನ ಗಣೇಶ ಸುಬ್ರಹ್ಮಣ್ಯ ಚಿತ್ರದಲ್ಲಿ ಅಳವಡಿಸಿದವರು ವಿ ಮನೋಹರ್. ಹಾಡಿಗೆ ಧ್ವನಿಯಾಗಿದ್ರು ಪುತ್ತೂರು ನರಸಿಂಹನಾಯ್ಕ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಈ ಹಾಡನ್ನು ಕೇಳಿದ್ರಿ. ಜೀವದೇಶಂಕರ್ ಅವರು ಹೆಣ್ಣಿನ ಕೂಗು ಚಿತ್ರಕ್ಕಾಗಿ ಬರೆದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು. ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ನಾವು ಕೇಳಿದ್ವಿ, ನೀವು ಹೆಂಡತಿಗೋಸ್ಕರ ಹೆಂಡತಿಯನ್ನು ಮೆಚ್ತಾ, ಹೆಂಡತಿಯನ್ನು ಪ್ರಶಂಸೆ ಮಾಡ್ತಾ, ಹೆಂಡತಿಯನ್ನು ಪ್ರೀತಿಸುತ್ತಾ ಸೆಪ್ಟೆಂಬರ್ 23 ಭಾನುವಾರ ವೈಫ್ಸ್ ಅಪ್ರಿಸಿಯೇಷನ್ ಡೇ ಅಂಥೇಳಿ ಬೇರೆ ಬೇರೆ ಕಡೆಗಳಲ್ಲಿ ಆಚರಿಸ್ತಾರೆ. ಡಾರ್ಲಿಂಗ್, ಹನಿ, ಸ್ವೀಟಿ ಅಂತ ಕರೀತಾರೆ. ನಮ್ಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಕರೆಯೋದನ್ನು ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ನೀವೇ ಹೇಳಿರುವಂಥ ಒಂದಷ್ಟು ಹಾಡುಗಳು ಈಗ ನಮ್ಮೆಲ್ಲರ ಮೆಚ್ಚಿನ ಹಾಡು ಕೇಳಿ.
1: ಹೇಳಿದ್ರೆ ಕೇಳ್ತೀಯ?
2: ನಿಮ್ ಮಾತು ಯಾವತ್ ಕೇಳಿಲ್ಲ.
1: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
2: ಇಟ್ಟೆ.
1: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚದ ಮೇಲೆ.
2: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
1: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.
2: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮವನ

ಹಾಲೋ ಜೇನು ಚಿತ್ರದ ಹಾಡು ಜಿ ಉದಯಶಂಕರ್ ಅವರು ಬರೆದಿದ್ದು, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರ ಧ್ವನಿಯಲ್ಲಿ ಚಂದದ ಹಾಡು. ಈ ಚಂದದ ಜೋಡಿ ಅಥವಾ ಇಂಥ ಹೆಂಡತಿಯನ್ನು ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ಗಂಡ ಸಿಕ್ಕೋದಕ್ಕೆ ಪುಣ್ಯ ಇರಬೇಕು ಅಂತ ಅನಿಸುತ್ತೆ. ಹಾಗೆಯೇ ಗಂಡನಿಗೆ ಮನೆಯನ್ನು ಬೆಳಗುವ ಹೆಂಡತಿ ಇದ್ದರೆ ಅವನೇ ಪರಮ ಸುಖಿ ಅನಿಸುತ್ತೆ. 10:21 ಸಮಯ ಆಗಿದೆ. ನೀವಂತೂ ಎಷ್ಟೊಂದು ಹಾಡುಗಳ ಪಟ್ಟಿಯನ್ನೇ ಕೊಟ್ಬಿಟ್ಟಿದ್ದೀರಿ. ಈ ಹಾಡುಗಳ ಪಟ್ಟಿಯನ್ನು ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಚಂದ, ಎಲ್ಲವೂ ಚಂದ. ಯಾವುದು ಹಾಕಬೇಕು, ಯಾವುದು ಬಿಡಬೇಕು ಅನ್ನೋದು ನಿಜವಾಗ್ಲೂ ನನಗೆ ದೊಡ್ಡ ಕನ್ಫ್ಯೂಷನ್. ನನಗೆ ದೊಡ್ಡ ಕೆಲಸ ಕೊಟ್ಟಿದ್ದೀರಿ ನೀವು. ಆದ್ರೂ ನಿಮ್ಮ ಈ ಒಂದು ಪ್ರೀತಿಯ ಪ್ರತಿಕ್ರಿಯೆ ತುಂಬಾ ಖುಷಿ ಕೊಡ್ತಾ ಇದೆ. ಕೇಳೋಣ, ಹೆಂಡತಿಯರನ್ನು ಪ್ರೀತಿಸುವ, ಹೆಂಡತಿಯರನ್ನು ಪ್ರಶಂಸೆ ಮಾಡುವಂಥ ದಿನ September 20 ಅಂತ ಹೇಳ್ತಾರೆ. ಹಾಗೆಯೇ ತುಂಬ ಬೇರೆ ಬೇರೆ ರೀತಿಯ ಸಂದೇಶಗಳನ್ನೆಲ್ಲ ಕಳಿಸ್ಕೊಡ್ತಾ ಇದ್ದೀರಿ. ಹೆಂಡತಿಯನ್ನು ದಿನ ಪ್ರೀತಿಸುವವರಿಗೆ, ಹೊಗಳುವವರಿಗೆ ಯಾವ ದಿನಾನೂ ಬೇಡ. ಆದರೆ ಯಾವತ್ತಿಗೂ ಹೆಂಡತಿಯನ್ನು ಹೊಗಳದೇ ಇರುವವರಿಗೆ ಇಂಥ ಒಂದು ದಿನ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲರ ಮೆಚ್ಚಿನ ಹಾಡು ಈಗ ಪ್ರಸಾರ ಆಗಿದೆ. ಮತ್ತೊಂದು ಚಂದದ ಹಾಡು ಈಗ ನಿಮಗಾಗಿ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರದಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳ 3ನೇ ಭಾನುವಾರ September 20 ಪತ್ನಿಯರನ್ನು ಹೊಗಳುವ, ಪತ್ನಿಯರ ಕೆಲಸವನ್ನು ಪ್ರಶಂಸೆ ಮಾಡುವ, ಪತ್ನಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ದಿನ ಅಂಥೇಳಿ ಬೇರೆ ಬೇರೆ ದೇಶಗಳಲ್ಲಿ ಆಚರಿಸ್ತಾರೆ. ನಮ್ಮಲ್ಲಿ ಒಂಥರ ವಿಶೇಷ ಅಂತಲೇ ಹೇಳಬೇಕು. ಒಬ್ಬರು ಹೇಳ್ತಾ ಇದ್ರೆ ಹೆಂಡತಿಯನ್ನು ಹೊಗಳುವವರು ತುಂಬ ಕಡಿಮೆ ಅಂತ, ಮತ್ತೊಬ್ಬರು ಹೇಳಿದ್ದಾರೆ ಎಲ್ಲಿ ಮಹಿಳೆ ಖುಷಿಯಾಗಿರ್ತಾಳೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನುವ ಮಾತಿದೆ ಅಂತ. ಮತ್ತೊಬ್ಬರು ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ ಹೆಂಡತಿಗೆ ಮನೆಯ ಕೆಲಸಗಳಲ್ಲಿ ನೆರವಾಗುವುದು ಅವಳನ್ನು ಹೊಗಳೋದಕ್ಕಿಂತ ಮಿಗಿಲು. ಗಂಡ ವೃತ್ತಿಯಲ್ಲಿದ್ದರೆ, ಕೆಲಸ ಮಾಡ್ತಾ ಇದ್ರೆ ಅವರಿಗೆ ನಿವೃತ್ತಿ ಅನ್ನೋದು ಇರುತ್ತೆ, ಆದರೆ ಮನೆಯನ್ನು ನಡೆಸುವ ಹೆಂಡತಿಗೆ ನಿವೃತ್ತಿ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳಿದರೆ. ಇನ್ನು ಹೆಂಡತಿಯರ ಕುರಿತಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ಬಹಳಷ್ಟು ಹಾಡುಗಳನ್ನು ನೀವು ಕಳಿಸ್ಕೊಟ್ಟಿದ್ದೀರಿ. ಹೆಂಡತಿಯನ್ನು ಹೊಗಳುವವರು ಕಡಿಮೆ ಅಂತ ಹೇಳಿದ್ರೆ ಈಗಿನ ಪರಿಸರಕ್ಕೆ, ಇವತ್ತಿನ ದಿನಮಾನಗಳಿಗೆ ನಾವು ಹೋಲಿಸಿದ್ರೆ ಖಂಡಿತವಾಗ್ಲೂ ಇವಾಗಿನ ದಿನಗಳಲ್ಲಿ ಅಂದರೆ 30 ವರ್ಷದ ಹಿಂದೆ ಆ ಥರ ಇತ್ತು. ಹೆಂಡತಿಯನ್ನು ಹೊಗಳೋದು, ಹೆಂಡತಿಯನ್ನು ಹೆಸರಿಟ್ಟು ಕರೆಯೋದು, ಹೆಂಡತಿಯನ್ನು ಅಂದರೆ ಬೇರೆ ಬೇರೆ ದೇಶದಲ್ಲಿ ಕರೀತಾರಲ್ಲ ಡಾರ್ಲಿಂಗ್, ಸ್ವೀಟಿ, ಚಿನ್ನಾರನ್ನ ಅಂತ, ಆ ಥರ ಎಲ್ಲ ಕರೆಯೋದು ನಮ್ಮಲ್ಲಿ ಇರಲಿಲ್ಲ. ಆದರೆ ಈಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ, ಗಂಡ ಹೆಂಡತಿನ ಕಂದ ಅನ್ನೋದು, ಚಿನ್ನ ಅನ್ನೋದು, ಮಗು ಅನ್ನೋದು. ಮತ್ತು ಹೆಂಡತಿಯನ್ನು ಹೊಗಳದೆ, ಹೆಂಡತಿ ಹೇಳಿದ್ದನ್ನು ಕೇಳದೆ, ಹೆಂಡತಿಯ ಪರವಾಗಿ ಒಂದು ಸಾಫ್ಟ್ ಕಾರ್ನರ್ ಆಗಿ ಅಥವಾ ಹೆಂಡತಿಯ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸದೆ ಹೋದರೆ ಇವತ್ತಿನ ಬದುಕು ಸುಖವಾಗಿರಲ್ಲ. ಹಾಗಾಗಿ ಈಗಿನ ತುಂಬ ಹುಡುಗರು ತಮ್ಮ ಹೆಂಡತಿಯನ್ನು ಬಹಳ ಚೆನ್ನಾಗಿ ನೋಡಿಕೊಳ್ತಾರೆ. ಅಂದರೆ ಅಡುಗೆ, ಬಟ್ಟೆ, ಪಾತ್ರೆ, ಶಾಪಿಂಗ್, ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಹೆಂಡತಿಯ ಜೊತೆಗೆ ಸಹಕಾರದಿಂದ, ಪ್ರೀತಿಯಿಂದ ಇರೋದನ್ನು ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಕಾಣ್ತಾ ಇದ್ದೇವೆ.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ

ಎಷ್ಟೆಲ್ಲ ಚಂದದ ಹಾಡುಗಳನ್ನು ಪತ್ನಿಯ ಬಗ್ಗೆ, ಪ್ರೇಯಸಿಯ ಬಗ್ಗೆ, ಮನಮೆಚ್ಚಿದ ನಲ್ಲೆಯ ಬಗ್ಗೆ ಬರೆದಿದ್ದಾರೆ ನಮ್ಮ ಕವಿಗಳು. ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆ, ಸಿ ಅಶ್ವಥ್ ಅವರ ಧ್ವನಿ, ಹಾಗೆ ಸಿ ಅಶ್ವಥ್ ಅವರೇ ಸಂಗೀತ ಸಂಯೋಜನೆಯನ್ನು ಮಾಡಿದರು. ಶಿಶುನಾಳ ಶರೀಫರು ಬರೆದ ಗೀತೆ ಇದಾಗಿತ್ತು. ಒಬ್ಬರು ಅಮೆರಿಕದಿಂದ ಹೇಳ್ತಾ ಇದ್ದಾರೆ, ನಾಟ್ ಓನ್ಲಿ ದಿಸ್ ಡೇ ಫಾರ್ ವೈಫ್ಸ್, ಎವ್ರಿ ಡೇ ಫಾರ್ ಮೀ. ನನಗಂತೂ ಹೆಂಡತಿ ಕಣ್ಣೆದುರಿಗೆ ಕಾಣದೆ ಹೋದರೆ ಹುಚ್ಚು ಹಿಡಿದ ಹಾಗೆ ಆಗತ್ತೆ. ನನ್ನ ಎಲ್ಲ ಕೆಲಸಕ್ಕೂ ಅವಳ ಹೆಲ್ಪ್ ಬೇಕೇ ಬೇಕು. ಅವಳ ಮೇಲೆ ಜೀವನ ಇಡೀ ನಾನು ಪ್ರೀತಿ ಮಾಡ್ತೀನಿ ಅಂತ ಒಬ್ಬರು ಹೇಳಿದರೆ, ಇನ್ನೊಬ್ರು ಹೇಳ್ತಾ ಇದ್ದಾರೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಈ ಹಾಡು ನಾನು ಹಾಡಿದಾಗ ನನ್ನ ಪತ್ನಿ ಕೋಟಿ ರೂಪಾಯಿ ಅಂದರೆ ಎಷ್ಟು ಸಾವಿರ ರೂಪಾಯಿಗಳು ಅಂತ ಕೇಳಿದ್ಲು. ಇಂಥ ಮುಗ್ಧ ಸ್ವಭಾವದ ಹೆಂಡತಿಯನ್ನು ನಾನಂತೂ ತುಂಬ ತುಂಬ ಪ್ರೀತಿಸ್ತೇನೆ. ಅಕ್ಕಿ ಅಕ್ಕಿ ಅಂತ ಅವಳನ್ನ ಯಾವಾಗಲೂ ಕರೀತಾ ಇರ್ತೇನೆ. ಮಕ್ಕಳ ಉನ್ನತ ವಿದ್ಯಾಭ್ಯಾಸ ಇರಲಿ, ಮದುವೆ ಮುಂಜಿ, ಹೀಗೆ ಎಂಥದ್ದೇ ಕಾರ್ಯಕ್ರಮ ಇದ್ದರೂ ಕೂಡ ತನ್ನ ಹತ್ತಿರ ಇರುವಂಥ ಅದೆಷ್ಟೋ ಆಭರಣವನ್ನು, ಹಣಕಾಸನ್ನು ನನಗೆ ಕೊಟ್ಟಿದ್ದಾಳೆ ನನ್ನ ಪತ್ನಿ ಅಂತ ಹೇಳ್ತಾರೆ. ಹೌದು, ಇಂತಹ ಒಂದು ಪ್ರಶಂಸೆಯ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಇರೋದ್ರಿಂದನೇ ನಿಮ್ಮ ಬದುಕು ಬಹಳ ಸುಂದರವಾಗಿ ಜೊತೆ ಜೊತೆಯಾಗಿ ಹೊಂದಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಬಹಳಷ್ಟು ಚಂದದ ಹಾಡುಗಳ ಆಯ್ಕೆಯನ್ನು ನೀವು ಕೊಟ್ಟಿದ್ದೀರಿ. ಈಗ ನಮ್ಮೆಲ್ಲರ ಮೆಚ್ಚಿನ ಈ ಗೀತೆಯನ್ನು ನಾವು ಕೇಳದೇ ಇರೋದಕ್ಕೆ ಸಾಧ್ಯನಾ?

ಭಾಗ್ಯವಂತರು ಚಿತ್ರದ ಹಾಡನ್ನ ಕೇಳಿದ್ವಿ ನಾವು. ಚಿವದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ, ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ನಿನ್ನ ಮನವು ಸೇರಿತು ಅಂತ ಪತ್ನಿಯ ಕುರಿತಾಗಿ ಸೊಗಸಾದ ಹಾಡನ್ನ ಹಾಡಿದ್ರು. ಇಕ್ತಾನೆ ಮಾವನ ಮಗಳು ಚಿತ್ರದ ಗೀತೆ, ಕುವೆಂಪು ಅವರು ಬರೆದ ಈ ಕವಿತೆ ಟಿ ಚಲಪತಿರಾವ್ ಅವರು ಸಂಗೀತಕ್ಕೆ ಅಳವಡಿಸಿದ್ರು. ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿಗೆ ಧ್ವನಿಯಾಗಿದ್ರು. ಪತ್ನಿಯರನ್ನ ಮೆಚ್ಚಿಸುವಂತಹ ಅಥವಾ ಅವರ ಬಗ್ಗೆ ಮೆಚ್ಚುಗೆ, ಒಂದು ಪ್ರಶಂಸೆ, ಒಂದು ಹೊಗಳಿಕೆಯನ್ನು ವ್ಯಕ್ತಪಡಿಸುವ ದಿನ ಇಂದು. ನಾವು ಈ ಹಿಂದೆ ಮಾತಾಡಿದ ಹಾಗೆ ನಮ್ಮ ಬ್ರಿಟಿಷ್ ಕಾದಂಬರಿಕಾರ ವಿಲಿಯಂ ಗೋಲ್ಡಿಂಗ್ಸ್ ಹೇಳುವ ಹಾಗೆ, ಮಹಿಳೆಗೆ ನೀವು ಏನು ಕೊಡ್ತೀರೋ ಅವಳು ಅದನ್ನು ಮತ್ತಷ್ಟು ದೊಡ್ಡದಾಗಿ, ಮತ್ತಷ್ಟು ಸುಂದರವಾಗಿ ಹಿಂದಿರುಗಿಸ್ತಾಳೆ ಅನ್ನುವ ಮಾತು ಅಕ್ಷರಶಃ ಸತ್ಯ. ಮಹಿಳೆಯರು ಪುರುಷರಿಗೆ ಸಮಾನ ಅಂದುಕೊಳ್ಳುವುದು ಮೂರ್ಖತನ. ಯಾಕಂದರೆ ಅವರು ಯಾವಾಗಲೂ ಪುರುಷರಿಗಿಂತ ಶ್ರೇಷ್ಠರು. ಯಾಕಂದರೆ ಮಹಿಳೆಗೆ ನೀವು ಏನೇ ಕೊಟ್ಟರು ಕೂಡ ಅವಳು ಅದನ್ನು ಉತ್ತಮವನ್ನಾಗಿ ಮಾಡಿ ನಿಮಗೆ ಹಿಂದಿರುಗಿಸ್ತಾಳೆ ಅನ್ನುವ ಮಾತು. ನೀವು ಅವಳಿಗೆ ವೀರ್ಯವನ್ನು ನೀಡಿದರೆ ಅವಳು ನಿಮಗೆ ಮಗುವನ್ನು ಕೊಡ್ತಾಳೆ. ನೀವು ಅವಳಿಗೆ ಒಂದು ಮನೆಯನ್ನು ಕೊಟ್ಟರೆ ಅವಳು ಅದನ್ನು ಒಂದು ಸಂಸಾರವನ್ನಾಗಿ ಬದಲಾಯಿಸ್ತಾಳೆ. ನೀವು ಅವಳಿಗೆ ದಿನಸಿಯನ್ನು ಕೊಟ್ಟರೆ ಅವಳು ನಿಮಗೆ ರುಚಿಕರವಾದ ಅಡುಗೆಯನ್ನು ಕೊಡ್ತಾಳೆ. ನೀವು ಅವಳಿಗೆ ಒಂದು ಮುಗುಳ್ನಗೆಯನ್ನು ಕೊಟ್ಟರೆ ತನ್ನ ಹೃದಯವನ್ನೇ ನಿಮಗೆ ಕೊಡ್ತಾಳೆ. ನೀವು ಏನೇ ಅವಳಿಗೆ ಕೊಟ್ಟರೂ ಕೂಡ ಅವಳು ಅದನ್ನು ಗುಣಿಸಿ ಗುಣಿಸಿ ದೊಡ್ಡದನ್ನಾಗಿ ಮಾಡಿ ಕೊಡ್ತಾಳೆ ಅನ್ನುವ ಮಾತು ನಿಜ. ಪತ್ನಿಯರನ್ನಲ್ಲ, ನಿಮ್ಮ ಪತ್ನಿಯನ್ನು ಪ್ರೀತಿಸಿ, ನಿಮ್ಮ ಪತ್ನಿಯ ಕೆಲಸದ ಬಗ್ಗೆ ಪ್ರಶಂಸೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಅದು ಅಡುಗೆ ಇರಬಹುದು, ಮನೆಯ ವ್ಯವಹಾರ, ಸ್ವಚ್ಛತೆ, ದಿನಸಿ ತರಕಾರಿ, ಅತಿಥಿಗಳನ್ನು ನಿರ್ವಹಣೆ ಮಾಡುವಂಥದ್ದು, ಹಬ್ಬ ಹರಿದಿನ, ಜಾತ್ರೆ, ಹಣದ ನಿರ್ವಹಣೆ, ಮಕ್ಕಳ ವಿದ್ಯಾಭ್ಯಾಸ ಸೇರಿದ ಹಾಗೆ ಅನೇಕ ವಿಚಾರಗಳಲ್ಲಿ ಹೆಂಡತಿಯ ಪಾತ್ರ ಅತ್ಯಂತ ಉತ್ತಮವಾಗಿರುತ್ತೆ. ಎಷ್ಟೋ ಸಲ ಗಂಡನಿಗಿಂತ ಹೆಂಡತಿ ಬುದ್ಧಿವಂತೆ, ಧೈರ್ಯವಂತೆ, ವಿಚಾರವಂತೆ ಆಗಿದ್ರೂ ಕೂಡ ಅವಳಿಗೆ ಪ್ರಾಮುಖ್ಯತೆ ಸಿಗೋದೇ ಇಲ್ಲ. ಹಾಗೆ ಆಗಬಾರ್ದು. ನಾವು ಪ್ರತಿಯೊಂದನ್ನು ಕೂಡ ಗಮನಿಸಬೇಕು. ಸೂಕ್ಷ್ಮವಾದ ಮನಸ್ಥಿತಿಯನ್ನು ಇಟ್ಟುಕೊಂಡು ಹೆಂಡತಿಗೆ ಕೊಡಬೇಕಾದಂತಹ ಒಂದು ಪ್ರೀತಿ, ವಿಶ್ವಾಸ, ಗೌರವ ಎಲ್ಲವನ್ನು ಕೂಡ ಕೊಡಲೇಬೇಕಾಗತ್ತೆ. ಅದಕ್ಕೆ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವರು ಹೇಳಿದ್ದು, ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನು ಅಂತ ಅವಳಿಗೆ ಕೊಟ್ಟಂತಹ, ಕೊಡಬೇಕಾದಂಥ ಎಲ್ಲ ಪ್ರಾಮುಖ್ಯತೆಯನ್ನು ಕೊಡೋದರಲ್ಲಿ ಖಂಡಿತವಾಗಲೂ ಯಾವುದೇ ತಪ್ಪಿಲ್ಲ.

ಹೌದು, ಹೆಂಡತಿಯನ್ನ ಒಂದು ದಿನ ಮಾತ್ರ ಅಲ್ಲ ಯಾವಾಗ್ಲೂ ಪ್ರೀತಿಸಿ, ಹೆಂಡತಿಯ ಕೆಲಸವನ್ನ ಯಾವಾಗ್ಲೂ ಕೂಡ ಪ್ರಶಂಸೆ ಮಾಡಿ ಅನ್ನುವ ಮಾತುಗಳ ಜೊತೆಗೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವನ್ನ ಮುಗಿಸಿ ನಾನು ಹೊರಡ್ತಾ ಇದ್ದೀನಿ. ಟಾಟಾ ಬಾಬಾಯ್, ಟೇಕ್ ಕೇರ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀತಿ ಆಯೋಗ ಬಿಡುಗಡೆ ಮಾಡಿರುವ ಭಾರತ್ ಎಲೆಕ್ಟ್ರಿಕ್ ಮೊಬಿಲಿಟಿ ಸೂಚ್ಯಾಂಕ 2025 ಪ್ರಕಾರ ಕರ್ನಾಟಕ 73 ಅಂಕಗಳನ್ನು ಪಡೆಯುವ ಮೂಲಕ ಮೂರನೇ ಸ್ಥಾನ ಪಡೆದಿದೆ. ನವದೆಹಲಿ 84 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಮಹಾರಾಷ್ಟ 78 ಅಂಕಗಳೊಂದಿಗೆ ಎರಡನೇ ಸ್ಥಾನ ಪಡೆದಿದೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿನ 1-10 ತರಗತಿ ವಿದ್ಯಾರ್ಥಿಗಳಿಗೆ 2026-27 ಸಾಲಿನಲ್ಲಿ ವಿತರಿಸಲಾದ ಶೂಗಳ ಗುಣಮಟ್ಟದ ಬಗ್ಗೆ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಪಿ ವೀರಪ್ಪ ಅವರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಕೆಎಸ್ಆರ್ಪಿ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ ಇಂದು ಲಿಖಿತ ಪರೀಕ್ಷೆ ನಡೆಸುತ್ತಿದೆ. ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿ ಪ್ರಸ್ತುತ ಪರೀಕ್ಷೆ ನಡೆಯುತ್ತಿದ್ದು ಕಲ್ಯಾಣ ಕರ್ನಾಟಕದ ಭಾಗದ ಜಿಲ್ಲೆಗಳಿಗೆ ಮಧ್ಯಾಹ್ನ ಪರೀಕ್ಷೆ ನಡೆಯಲಿದೆ. ಪತ್ರಕರ್ತೆ ಪಾಯಲ್ ಮೆಹ್ತಾ ಅವರ ಹಠಾತ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಪಾಯಲ್ ಮೆಹ್ತಾ ಅವರು ಪರಿಶ್ರಮಿ ಪತ್ರಕರ್ತೆಯಾಗಿದ್ದರು. ಜನರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದರು. ರಾಷ್ಟೀಯ ವಿಚಾರಗಳ ಆಳವಾದ ತಿಳುವಳಿಕೆಯನ್ನು ತಮ್ಮ ವರದಿಗಳಲ್ಲಿ ಪ್ರತಿಬಿಂಬಿಸುತ್ತಿದ್ದರು ಎಂದು ಹೇಳಿದ್ದಾರೆ. ಹಾವೇರಿ ಜಿಲ್ಲಾದ್ಯಂತ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಇದರ ಭಾಗವಾಗಿ ನಗರದಲ್ಲಿ ಅಳವಡಿಸಿರುವ ಸಂಚಾರ ನಿರ್ವಹಣಾ ವ್ಯವಸ್ಥೆಯಿಂದ ಈವರೆಗೆ 5,544 ವಾಹನ ಸವಾರರಿಗೆ ದಂಡ ವಿಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಮಾಹಿತಿ ನೀಡಿದ್ದಾರೆ. 70th ಏಷ್ಯನ್ ಕ್ರೀಡಾಕೂಟದಲ್ಲಿ ಇಂದು ಭಾರತದ ಟೆಕ್ಬೋಲ್ ಆಟಗಾರ್ತಿ ಕ್ವಿನ್ಸಿ ಡಿಸೋಜಾ ಜಪಾನ್ನ ಯುಯಿನಾ ಸಕೊಮೋಟೋ ವಿರುದ್ದ ಕಂಚಿನ ಪದಕದ ಪಂದ್ಯದಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಮೂಲಕ ಈ ಕ್ರೀಡಾಕೂಟದಲ್ಲಿ ಭಾರತದ ಪದಕದ ಖಾತೆಯನ್ನು ತೆರೆಯುವ ಮೊದಲ ಅವಕಾಶ ಪಡೆಯಲಿದ್ದಾರೆ. ಏಷ್ಯನ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ವಿಭಾಗದ 2nd ಸೆಮಿಫೈನಲ್ಸ್ನಲ್ಲಿಂದು ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 4 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 45 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಪ್ರಸಾರದ ಈ ಸಮಯದಲ್ಲಿ ಹೊಸ ಹಾಡು ಮೂಡಿ ಬರುತ್ತೆ. 11 ಗಂಟೆಯಿಂದ 11:30 ಶಾರ್ಪ್ ಶೂಟ್ ಚಿತ್ರಗೀತೆ ಈಗ ಪ್ರಸಾರವಾಗುತ್ತೆ. ಕಾರ್ತಿಕ್ ಹಾಗೂ ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ದಾರೆ. ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಶಿವಸಂತೋಷ್ ಅವರ ಸಂಗೀತವಿದೆ.

ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.

ಮೂಡಿಬಂದ ಗೀತೆ ನಟ ಸಾರ್ವಭೌಮ ಚಿತ್ರದಾಗಿತ್ತು. ಸಂಜಿತ್ ಹೆಗಡೆ ಮತ್ತು ಆಂಥೋನಿ ದಾಸನ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಪವನ್ ಒಡೆಯವರವರ ಸಾಹಿತ್ಯಕ್ಕೆ ಇಮಾನ್ ಡಿಯವರ ಸಂಗೀತವಿತ್ತು. ಹೊಸ ಹಾಡುವ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಪ್ರಸಾರವಾಗುತ್ತೆ ಇರುವುದೆಲ್ಲ ಬಿಟ್ಟು ಚಿತ್ರದ ಗೀತೆ. ಸಂಜಿತ್ ಹೆಗಡೆ ಹಾಗೂ ಶಾಶ್ವತಿ ಕಶ್ಯಪ್ ಅವರು ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತವಿದೆ.

0: ಒಂದೊಳ್ಳೆ ಲವ್ ಸ್ಟೋರಿ ಚಿತ್ರದ ಗೀತೆ ಪ್ರಸಾರವಾಯಿತು. ವಾಸುಕಿ ವೈಭವ ಧ್ವನಿ ಆಗಿದ್ದರು. ಪ್ರವೀಣ್ ಸುತಾರ್ಮ ಹಾಗೂ ಆಕಾಶ್ ಎಸ್ ಎನ್ ಜಾಧವ್ ಅವರ ಸಾಹಿತ್ಯಕ್ಕೆ ಆಕಾಶ್ ಎಸ್ ಎನ್ ಜಾಧವ್ ಅವರ ಸಂಗೀತವಿತ್ತು. ಹೊಸ ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸ್ನೇಹಿತರೆ. ಈ ದಿನ ಮಧ್ಯಾಹ್ನ 12:05 to 1:00 ಮಕ್ಕಳಿಗಾಗಿ ವಿಶೇಷ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ನೀವು ಕರೆ ಮಾಡಬೇಕಾದ ಸಂಖ್ಯೆ 0802237 0799. ಇನ್ನೊಂದು ಸಂಖ್ಯೆ 2226392. ಸಂಖ್ಯೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2237 0799, 2226392. STD ಕೋಡ್ ಸಂಖ್ಯೆ 0800 ಸೇರಿಸಬೇಕು. ಸ್ನೇಹಿತರೆ ಗಮನಿಸಿ, 2 October ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತಾ ಹೀ ಸೇವಾ ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳಬೇಕು. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ.

0: ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ಲಾಂಗ್ ಡ್ರೈವ್ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ರಾಜೇಶ್ ಕೃಷ್ಣನ್ ಹಾಗೂ ಮಾನಸ ಹೊಳ್ಳ ಧ್ವನಿಯಾಗಿದ್ದಾರೆ. ಜೀವನ್ ಅವರ ಸಾಹಿತ್ಯಕ್ಕೆ ವಿಕಾಸ್ ವಸಿಷ್ಠ ಅವರ ಸಂಗೀತವಿದೆ.

ಹೊಂದಿಸಿ ಬರೆಯಿರಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಕೀರ್ತನ್ ಹೊಳ್ಳ ಹಾಗೂ ಐಶ್ವರ್ಯ ರಂಗರಾಜನ್ ಧ್ವನಿಯಾಗಿದ್ದಾರೆ. ರಾಮೇನಹಳ್ಳಿ ಜಗನ್ನಾಥ್ ಅವರ ಸಾಹಿತ್ಯಕ್ಕೆ ಜೋಯ್ ಕೋಸ್ರ ಅವರ ಸಂಗೀತವಿದೆ. ಈ ಗೀತೆಯೊಂದಿಗೆ ಇವತ್ತಿನ ಹೊಸ ಹಾಡು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಬಂದಿದೆ.

ನಮಸ್ಕಾರ, ನಾನ್ ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನ್ ಯಾವಾಗ್ಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸ್, ಕನ್ನಡ ಹಳೇ ಸಾಂಗ್ಸ್ ಎಲ್ಲಾ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೆಸ್ ನಲ್ಲಿ. GI ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: 11:31 25 ಸೆಕೆಂಡ್ಗಳಾಗಿದೆ. ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ಕಲಾಭಾರತಿಯ ತಾರೆ ಯಾರಿರಬಹುದು ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡೋದೇ ಬೇಡ, ನಾನೇ ಹೇಳ್ಬಿಡ್ತೀನಿ. ಡೈನಾಮಿಕ್ ಹೀರೋ ದೇವರಾಜ್ ಭಾರತೀಯ ಚಲನಚಿತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಚಲನಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯ ನಟ, ಮೇಲಿಂದ ರಂಗಭೂಮಿಯ ನಟ, ನಂತರ ಚಿತ್ರಭೂಮಿಯ ನಟ, ಕನ್ನಡ ಚಲನಚಿತ್ರಗಳಲ್ಲಿ ಪ್ರಮುಖ ಪಾತ್ರ, ಅದು ಖಳನಾಯಕನ ಪಾತ್ರ ಇರ್ಬೋದು, ಪೋಷಕನ ಪಾತ್ರ ಇರ್ಬೋದು, ಯಾವುದೇ ಪಾತ್ರ ಇರ್ಬೋದು ಕೂಡ, ವಿವಿಧ ಪಾತ್ರಗಳಲ್ಲಿ ಚಿತ್ರ ರಸಿಕರನ್ನು ರಂಜಿಸಿದ ಡೈನಾಮಿಕ್ ಹೀರೋ ದೇವರಾಜ್ ಅವರ ಜನ್ಮದಿನ ಇಂದು. ಕಲಾಭಾರತೀಯ ತಾರೆ ದೇವರಾಜ್ ಕನ್ನಡ ಚಿತ್ರರಂಗದಷ್ಟೇ ಅಲ್ಲ, ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲೂ ಕೂಡ ಅವರ ಅಭಿನಯದ ರಸವನ್ನು ನಾವು ಕಾಣಬಹುದು. ಆ ಒಂದು ವಿಶೇಷವಾದ, ವಿಶಿಷ್ಟವಾದ, ಅದರಲ್ಲೂ ಕನ್ನಡ ಭೂಮಿಯ ಈ ನಟನಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜನ್ಮದಿನದ ಶುಭಾಶಯಗಳನ್ನು.

ಹೇಳ್ತಾ ಅವರ ಕುರಿತಾದ ಒಂದಿಷ್ಟು ಮಾತು ಮಾಹಿತಿಯೊಂದಿಗೆ ಸಾಗುವ ಈ ಸಮಯದಲ್ಲಿ ಅವರು ನಟಿಸಿದ ಚಿತ್ರಗಳ ಗೀತೆಗಳನ್ನು ಕೇಳ್ತಾ ಒಂದಿಷ್ಟು ಅವರ ಕುರಿತಾದ ಮಾಹಿತಿಯೊಂದಿಗೆ ಸಾಗುವ ಈ ಹೊತ್ತು.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಕಲಾಭಾರತಿಯಲ್ಲಿ ಇವತ್ತಿನ ತಾರೆ ದೇವರಾಜ್, ಡೈನಾಮಿಕ್ ಹೀರೋ ದೇವರಾಜ್ ಅವರ ಜನ್ಮದಿನ.

ಇಂದು ಸೆಪ್ಟೆಂಬರ್ 20, 1953 ಅವರ ಜನನ. ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಪಾತ್ರ ಇರ್ಬೋದು, ಖಳನಾಯಕನ ಪಾತ್ರ ಇರ್ಬೋದು, ಅಥವಾ ನಾಯಕನ ಪಾತ್ರ ಇರ್ಬೋದು, ಎಲ್ಲ ಪಾತ್ರಕ್ಕೂ ಸೈ ಈ ರಂಗಭೂಮಿಯ ನಟ. ಸುಮಾರು 220 ಹೆಚ್ಚು ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ದೇವರಾಜ್ ಅವರು. ಕನ್ನಡ ಚಲನಚಿತ್ರರಂಗದಲ್ಲಿ ಡೈನಾಮಿಕ್ ಹೀರೋ ಅಂಥೇಳಿ ಜನಪ್ರಿಯವಾಗಿ ಅವರಿಗೊಂದು ಅವರ ಅಭಿಮಾನಿಗಳು ಕೊಟ್ಟಂತಹ ಬಿರುದು. ಚಲನಚಿತ್ರರಂಗಕ್ಕೆ ಬರುವ ಮೊದಲು ದೇವರಾಜ್ ಅವರು ಶಂಕರ್ನಾಗ್ ಮತ್ತು ಬಿ ಜಯಶ್ರೀ ಅವರ ಮಾರ್ಗದರ್ಶನದಲ್ಲಿ ರಂಗನಾಟಕಗಳಲ್ಲಿ ಬಹಳಷ್ಟು ಅಭಿನಯವನ್ನು ಮಾಡ್ತಾರೆ. 1991 ಬಿಡುಗಡೆಯಾದಂತಹ ವೀರಪ್ಪನ್ ಚಿತ್ರದಲ್ಲಿ ನಾಯಕನ ಪಾತ್ರದ ಅತ್ಯುತ್ತಮ ನಟನೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅವರಿಗೆ ಸಿಗತ್ತೆ. ಸೆಪ್ಟೆಂಬರ್ 20, 1953 ಅವರ ಜನನ. ಬೆಂಗಳೂರಿನಲ್ಲಿ ತಂದೆ ರಾಮಚಂದ್ರಪ್ಪ, ತಾಯಿ ಕೃಷ್ಣಮ್ಮ. ದೇವರಾಜ್ ಅವರು 3 ತಿಂಗಳ ಮಗು ಆಗಿದ್ದಾಗ ಅವರ ತಂದೆಯನ್ನು ಕಳ್ಕೋತಾರೆ ಅವರ ತಂದೆಯ ಅನಾರೋಗ್ಯದಿಂದ. 1976 ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಆಗುತ್ತೆ. ದೇವರಾಜ್ ಅವರು ಒಂದು ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಸುಮಾರು ಅಲ್ಲಿಂದ ಒಂದು 9-10 ಆ ಕಾರ್ಖಾನೆಯಲ್ಲಿ ಕೆಲಸವನ್ನು ಮಾಡ್ತಾರೆ, HMT. ನಂತರ ಅವರ ಆ ಸಮಯದಲ್ಲಿ ಅವರ ಸಹೋದ್ಯೋಗಿ ಕೊಲಿ ಗೋವಿಂದರಾಜು ಅಂಥೇಳಿ ಇದ್ದವರು ಅವರಿಗೆ ನಾಟಕಗಳಲ್ಲಿ ಅಭಿನಯ ಮಾಡೋದಕ್ಕೆ ಸೂಚನೆ ಮಾಡ್ತಾರೆ. ಯಾಕೆಂದರೆ ಇವರ ಅಭಿನಯ ಕಲೆಯ ಸೂಕ್ಷ್ಮತೆ ಅವರು ಗ್ರಹಿಸಿ ಅವ್ರಿಗೆ ಹೇಳ್ತಾರೆ, ನೀವು ನಾಟಕದಲ್ಲಿ ಯಾಕೆ ಅಭಿನಯವನ್ನು ಮಾಡಬಾರ್ದು ಅಂಥೇಳಿ. ಪರಿಣಾಮವಾಗಿ ದೇವರಾಜ್ ಅವರು ಆರ್ ನಾಗೇಶ್ ಅಂತಕ್ಕಂಥವ್ರ ನಾಟಕ ಗುಂಪನ್ನು ಸೇರ್ತಾರೆ. ಅಲ್ಲಿ ಬಿ ಜಯಶ್ರೀ ಇರ್ತಾರೆ, ಶಂಕರ್ನಾಗಿರ್ತಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಇವರು ನಡೀತಾರೆ. ಜಯಶ್ರೀ ಅವರ ಸ್ಪಂದನ ಮತ್ತು ಶಂಕರ್ನಾಗ್ ಅವರ ಸಂಕೇತ್ ಸ್ಟುಡಿಯೋ, ಈ ಒಂದು ಗುಂಪಿನಲ್ಲಿ ದೇವರಾಜ್ ಅವರು ಕೂಡ ಒಬ್ಬರಾಗ್ತಾರೆ. ಅವರ ದೇವರಾಜ್ ಅವರ ಚಲನಚಿತ್ರ ಚೊಚ್ಚಲ ಚಿತ್ರ ಮೂಡಿಬಂದಿದ್ದು 1985 ಅವರು ತ್ರಿಶೂಲ ಚಿತ್ರದಲ್ಲಿ ಇವರು ಪೋಷಕ ಪಾತ್ರವನ್ನು ನಿರ್ವಹಿಸ್ತಾರೆ. ಈ ಒಂದು ತ್ರಿಶೂಲ ಚಿತ್ರಕ್ಕೆ ಆಡಿಷನ್ನಲ್ಲಿ ಅವಿನಾಶ್ ಅವರೊಂದಿಗೆ ದೇವರಾಜ್ ಕೂಡ ಭಾಗವಹಿಸಿರ್ತಾರೆ. ಆಡಿಷನ್ನಲ್ಲಿ ಉತ್ತೀರ್ಣರಾಗ್ತಾರೆ. ಆ ಚಿತ್ರದಲ್ಲಿ ನಟನ ಆಗಿ ಮೂಡಿ ಬಂದ ಅದು ಚೊಚ್ಚಲ ಚಿತ್ರ ದೇವರಾಜ್ ಅವರದ್ದು. ನಂತರ ಮಾವಳಿ ಸರ್ಕಲ್ ಚಿತ್ರದಲ್ಲಿ ಅವರು ಉತ್ತಮ ಅಭಿನಯವನ್ನು ತೋರ್ತಾರೆ. 1986

ಇವತ್ತು ದೇವರಾಜ್ ಅವರ ಜನ್ಮದಿನ ಕಲಾಭಾರತಿಯಲ್ಲಿ ಅವರ ಕುರಿತಾದ ಒಂದಷ್ಟು ಮಾತು ಮಾಹಿತಿಯೊಂದಿಗೆ ಸಾಕ್ತಾ ಇದ್ದೀವಿ. ಅವರ ಅಭಿನಯದ ಚಿತ್ರಗೀತೆಗಳೊಂದಿಗೆ ಕೂಡ ಸಾಕ್ತಾ ಇದ್ದೀವಿ. ಪೊಲೀಸ್ ಪಾತ್ರವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಡೈನಾಮಿಕ್ ಹೀರೋ ದೇವರಾಜ್ ಅವರಿಗೆ ಶುಭಾಶಯಗಳನ್ನು ತಿಳಿಸ್ಬಿಡಿ ಅಂತೇಳಿ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀರಾ ಅಂಥೇಳಿ ಹೇಳಿದ್ದಾರೆ. ವಾಸುಕಿ ಸಾಗರದಿಂದ, ಸ್ವರೂಪ್ ಲೋಕೇಶ್ ಕುಣಗಲ್ನಿಂದ ಕಲಾಭಾರತೀಯ ಡೈನಾಮಿಕ್ ದೇವರಾಜ್ ಅಪ್ರತಿಮ ನಟ, ಯಾವುದೇ ಪಾತ್ರಕ್ಕಾಗಲಿ ಜೀವ ತುಂಬಿ ನಟಿಸಿ ಸಿನಿ ರಸಿಕರ ಮನಸ್ಸಲ್ಲಿ ಜಾಗವನ್ನು ಮಾಡಿದಂತಹ ರಂಗ ಕಲಾವಿದನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 100 ವರ್ಷ ಸುಖ ಸಂತೋಷದಿಂದ ಅವರು ಬಾಳಲಿ ಅಂಥೇಳಿ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಹೇಳ್ತಾ ಇದ್ದಾರೆ. ಸಿಂಧನೂರು ಸುರೇಶ್ ಬಳೂಟಗಿ ಅವರು ಕೂಡ ದೇವರಾಜ್ ಹೀರೋ ಡೈನಾಮಿಕ್ ಹೀರೋ ದೇವರಾಜ್ ಅಭಿನಯದ ಯುದ್ಧಕಾಂಡ ಚಿತ್ರದಲ್ಲಿ ವಕೀಲರ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ತುಂಬ ಖುಷಿಯಾಗುತ್ತೆ, ಎಲ್ಲ ನೆನಪಿಗೆ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ದೇವರಾಜ್ ಸರ್ಗೆ ನನ್ನ ಶುಭಾಶಯಗಳನ್ನು ತಿಳಿಸಿ ಅಂಥೇಳಿ ಸೌಭಾಗ್ಯ ರಾಜನಕುಂಟೆಯಿಂದ ಹೇಳ್ತಾ ಇದ್ದಾರೆ. ಸಿ ಟಿ ಚಂದ್ರಶೇಖರ್ ವಸಂತ್ ಕುಮಾರ್ ಅತಿಚೋಡೇನಹಳ್ಳಿ ಹೊಳೆನಸೆಪುರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಅವರ ವಿಭಿನ್ನ ಶೈಲಿಯ ಅಭಿನಯ ಮತ್ತು ಅವರ ಮುಖ ಎಲ್ಲ ಪಾತ್ರಕ್ಕೂ ಹೊಂದಿಕೊಳ್ಳುತ್ತೆ. ಆಗಂತುಕ, ತರ್ಕ, 27 ಮಾವಳ್ಳಿ ಸರ್ಕಲ್ ಇವರ ಬಹು ಅಪರೂಪದ ಚಿತ್ರಗಳ ಜೊತೆಗೆ ಉತ್ತಮ ಮಾಹಿತಿ ಕೂಡ ಪ್ರಸಾರ ಆಗ್ತಾ ಇದೆ, ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಕಲಾಭಾರತೀಯ ಕಾರ್ಯಕ್ರಮದಲ್ಲಿ ಹಾಡುಗಳು, ದೇವರಾಜ್ ಅವರ ಕುರಿತಾದ ಮಾಹಿತಿ ಎಲ್ಲ ಇಷ್ಟ ಆಗ್ತಾ ಇದೆ ಅಂಥೇಳಿ ಅರುಣಾ ಮೈತ್ರಿ ಜೆ ಸಿ ನಗರದಿಂದ ಹೇಳ್ತಾ ಇದ್ದಾರೆ. ದೇವರಾಜ್ ಅವರ ಅಭಿನಯದ ಆಗಂತುಕ ಚಿತ್ರ ಅಂತೂ ಇವತ್ತು ಅವರ ಒಂದು ಪ್ರಬಲ ಅಭಿನಯದ ಮೂಲಕ ಅವರ ನಟನೆಯ ಪ್ರಗತಿ ಅಲ್ಲಿಗೆ ಮೂಡುತ್ತೆ. ಅಲ್ಲಿ ಅವರ ಅತ್ಯುತ್ತಮ ಪೋಷಕ ನಟನೆಗಾಗಿ ರಾಜ್ಯ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಗೆದ್ದುಕೊಳ್ತಾರೆ. ನಂತರ ಹತ್ಯಾಕಾಂಡ ಚಿತ್ರ ಅವರ ಮೊದಲ ನಾಯಕ, ಮತ್ತು ಇಂದ್ರಜಿತ್ ಮತ್ತು ನವಭಾರತದಂತಹ ಚಿತ್ರಗಳು ಕೂಡ ಅವರ ಸೂಪರ್ ಹಿಟ್ ಆ್ಯಕ್ಷನ್ ಚಿತ್ರಗಳೇ ಆಗೋಯಿತು. 91 ಬಿಡುಗಡೆಯಾದ ವೀರಪ್ಪನ್ ಚಿತ್ರ ಅಂತೂ ಅತ್ಯುತ್ತಮವಾದ ನಟನೆಯನ್ನೇ ಚಿತ್ರಕ್ಕೆ ಕೊಟ್ಬಿಡ್ತು, ಚಿತ್ರಕ್ಕೆ ಜೀವವನ್ನು ತುಂಬಿತು. ನಂತರ ಕೇವಲ ಕನ್ನಡ ಚಿತ್ರರಂಗದಷ್ಟೇ ಅಲ್ಲ, ಅವರು ಯಜ್ಞಂ ಮತ್ತು ಶ್ರೀನಂತಹ ತೆಲುಗು ಚಿತ್ರಗಳಲ್ಲೂ ಕೂಡ ಅಭಿನಯ ಮಾಡ್ತಾರೆ. ಮಲೈಕೊಟ್ಟೆ ಮತ್ತು ವಿಲ್ಲು ಆ ಚಿತ್ರ, ತಮಿಳು ಚಿತ್ರಗಳಲ್ಲಿ ಅವರು ಖಳನಾಯಕನಾಗಿ ಉತ್ತಮ ಪ್ರದರ್ಶನವನ್ನು ಕೊಟ್ಟಂತಹ ದೇವರಾಜ್. ಇತ್ತೀಚಿನ ವರ್ಷಗಳಲ್ಲಿ ನೋಡೋದಾದರೆ ದೇವರಾಜ್ ಯಜಮಾನ, ಮುಕುಂದ ಮುರಾರಿ, ರನ್ನ, ಪ್ಯಾನ್ ಇಂಡಿಯಾ, ಮತ್ತು ಬ್ಲ್ಯಾಕ್ ಸ್ಟಾರ್ ಸಲಾರ್ ಚಿತ್ರಗಳಲ್ಲಿ ನಟಿಸೋದ್ರ

ಮೂಲಕ ನಿರಂತರ ಬಹುಮುಖ ಪ್ರತಿಭೆಯನ್ನು ಇಂದೂ ಕೂಡ ಅವರು ಉಳಿಸ್ಕೊಂಡಿದ್ದಾರೆ. ಆ ಒಂದು ಪ್ರತಿಭೆಯ ನಟನೆಯ ಆಕರ್ಷಣೆಯನ್ನು ಪ್ರತಿ ಒಂದೊಂದು ಚಿತ್ರಗಳಲ್ಲೂ ಕೂಡ ಅವರು ಸಾಬೀತು ಮಾಡ್ತಾನೆ ಹೋಗ್ತಾರೆ. ಆ ಒಂದು ಕಠಿಣ ಪರಿಶ್ರಮಿಯಾದ ದೇವರಾಜ್ ಐಕಾನಾಗಿ ಕನ್ನಡ ಚಿತ್ರರಂಗದಲ್ಲಿ ಶಾಶ್ವತ ಪರಂಪರೆಯನ್ನೇ ಸೃಷ್ಟಿಸಿದಂತಹ ಚಲನಚಿತ್ರ ನಟ. ಅವರ ಮುಂದಿನ ಎಲ್ಲ ಜೀವನಗಳು ಕೂಡ ಅವರ ನಟನಾ ಜೀವನ, ಹಾಗೆ ಅವರ ವೈಯಕ್ತಿಕ ಜೀವನ ಸುಖ ಸಂತೋಷದಿಂದ ಆರೋಗ್ಯದಿಂದ ಕೂಡಿರಲಿ ಅಂತ ಹೇಳ್ತಾ ಅವರ ಅಭಿನಯದ ಕೆಲವಷ್ಟು ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೇವೆ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಇಂದು 11:05 ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಮೂಡಿ ಬರುತ್ತೆ. ಮಕ್ಕಳು ಕರೆ ಮಾಡಿ ಮಾತಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಹಾಗೂ ಉತ್ತೇಜನ ನೀಡುತ್ತಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮದಾರರು ಹಾಗೂ ಕುಶಲಕರ್ಮಿಗಳು ಈ ಅಭಿಯಾನದ ಹಿನ್ನೆಲೆ ತಮ್ಮ ಮಾರುಕಟ್ಟೆ ವಿಸ್ತರಣೆಯ ಅವಕಾಶ ಪಡೆದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ತಲೆಮಾರುಗಳಿಂದ ಸ್ಥಳೀಯ ಕುಶಲಕರ್ಮಿಗಳು ತಯಾರಿಸುತ್ತಿರುವ ಕರಕುಶಲ ವಸ್ತುಗಳು, ಕೈಮಗ್ಗ ಉತ್ಪನ್ನಗಳಿಗೆ ಮೌಲ್ಯ, ಘನತೆ ಹಾಗೂ ಬೆಂಬಲ ನೀಡುವುದು ಈ ಅಭಿಯಾನದ ಉದ್ದೇಶವಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿಭಾಯಿಸಿ ಜನರಿಗೆ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಪೂರೈಸಲು ಸರ್ಕಾರ ಕ್ರಮ ಕೈಗೊಂಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಹಾಗೂ ಜಿಲ್ಲೆಗಳಿಗೆ 3-4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕುಡಿಯುವ ನೀರು ಹಾಗೂ ಮೇವಿನ ಸಮಸ್ಯೆ ಇರುವ ಕಡೆ ಹಣವನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕಿಷ್ಕಿಂಧೆ ಭಾಗದಲ್ಲಿ ಸಚಿವ ಸಂಪುಟ ಸಭೆ ಆಯೋಜಿಸಲು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯಲ್ಲಿ ಅವರು ಮಾತನಾಡಿದರು. ಸಿಂಧನೂರು ಹಾಗೂ ರಾಯಚೂರು ಭಾಗಕ್ಕೆ ರೈತರ ಅಪೇಕ್ಷೆಯಂತೆ 4-6 ದಿನಗಳ ಕಾಲ 2000 ಕ್ಯೂಸೆಕ್ ನೀರು ಹರಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾಗಿ ಸಚಿವ ತಂಗಡಗಿ ನುಡಿದರು. ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು ಸರ್ಕಾರದಿಂದ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆಯಾಗಿದೆ. ಸಂಬಂಧಿತ ಪರಿಹಾರ ಕಾರ್ಯಗಳು ಹಾಗೂ ಬೆಳೆ ಕಟಾವು ಪ್ರಯೋಗಗಳು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಡೆಯುತ್ತಿವೆ ಎಂದು ಜಿಲ್ಲಾಧಿಕಾರಿ ಎಸ್ ಪೂವಿತಾ ತಿಳಿಸಿದ್ದಾರೆ. ಲಿಂಗಸೂಗೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿತ ಪ್ರಜಾಸೇವೆ ಆಂದೋಲನ ಸಭೆಗೆ ಚಾಲನೆ ನೀಡಿ ಮಾತನಾಡಿದರು. ಜಲಧಾರೆ ಯೋಜನೆಯಡಿ ಲಿಂಗಸೂಗೂರು ನೀರು ಶುದ್ಧೀಕರಣ ಘಟಕದಿಂದ ಜಿಲ್ಲೆಯ 1400ಕ್ಕೂ ಹೆಚ್ಚು ವಸತಿ ಪ್ರದೇಶಗಳಿಗೆ ಹಾಗೂ 7 ಸ್ಥಳೀಯ ಸಂಸ್ಥೆಗಳಿಗೆ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಎಂದರು. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ಚೀಟಿ ನೀಡುವ ಅಭಿಯಾನದಡಿ ಬಳ್ಳಾರಿ ಜಿಲ್ಲೆಯ 5 ತಾಲೂಕುಗಳ 100 ಗ್ರಾಮ ಪಂಚಾಯಿತಿಗಳಲ್ಲಿ ಜಾಬ್ ಕಾರ್ಡ್ ಸರ್ವೆ ಜಿಲ್ಲಾ ಪಂಚಾಯಿತಿ ಕೈಗೊಂಡಿತ್ತು. 731 ಕುಟುಂಬಗಳಿಗೆ ಜಾಬ್ ಕಾರ್ಡ್ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಮೊಹಮ್ಮದ್ ಹ್ಯಾರಿಸ್ ಸುಮೇರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಆಯೋಜಿತ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಒಟ್ಟು 34,542 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ವಿವಿಧೆಡೆಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರದ ಸಹಯೋಗದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಧ್ಯೇಯದಡಿ ಸ್ವಚ್ಛತಾ ಶ್ರಮದಾನ ಜರುಗಿತು. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಪ್ರಜಾಸೇವಾ ಆಂದೋಲನ ಸಭೆಗೆ ಜಿಲ್ಲಾ ಉಸ್ತುವಾರಿ

ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ಚಾಲನೆ ನೀಡಿದರು. ತಾಲೂಕಿನ 32 ಗ್ರಾಮ ಪಂಚಾಯಿತಿಗಳಿಂದ ಸಾರ್ವಜನಿಕರ ಅಹವಾಲು, ದೂರು, ಸಮಸ್ಯೆ ಕುರಿತು ಅರ್ಜಿ ಸ್ವೀಕರಿಸಲು ಪ್ರತ್ಯೇಕ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಲಿಂಗಸೂಗೂರು ಪಟ್ಟಣದಲ್ಲಿ ಆಯೋಜಿತ ಪ್ರಜಾಸೇವೆ ಆಂದೋಲನ ಸಭೆಯಲ್ಲಿ ಒಟ್ಟು 89 ಅಹವಾಲುಗಳನ್ನು ಸ್ವೀಕರಿಸಲಾಗಿದೆ ಎಂದು ತಹಸೀಲ್ದಾರ್ ಸತ್ಯಮ್ಮ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಒಟ್ಟು 8,80,00,000 ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಿದರು. ಜನಪದರನ್ನು ಜಾನಪದ ಲೋಕದೊಂದಿಗೆ ಬೆಸೆದಿಡುವ ಎಚ್ಎಲ್ ನಾಗೇಗೌಡರ ಆಶಯದ ಮುಂದುವರಿದ ಭಾಗ ಲೋಕಸಿರಿ ಕಾರ್ಯಕ್ರಮ ಎಂದು ರಾಜ್ಯ ಜಾನಪದ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಹೀಚಿ ಬೋರಲಿಂಗಯ್ಯ ಹೇಳಿದ್ದಾರೆ. ರಾಮನಗರದ ಜಾನಪದ ಲೋಕದಲ್ಲಿ ಲೋಕಸಿರಿ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಖ್ಯಾತ ಜಾನಪದ ಕಲಾವಿದ ಜೋಗಿಲ ಸಿದ್ದರಾಜು ಪಾಲ್ಗೊಂಡಿದ್ದರು. ಕೇಂದ್ರ ಭೂವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ರಾಷ್ಟ್ರವ್ಯಾಪಿ ಅಭಿಯಾನದ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ 5ನೇ ಆವೃತ್ತಿಯ ಕಡಲ ತೀರ ಸ್ವಚ್ಛತಾ ಅಭಿಯಾನ ನಡೆಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: 90.9 FM. 12:05 ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ. ಮಕ್ಕಳು ಕರೆ ಮಾಡಿ ಮಾತಾಡಬಹುದು. ನಮ್ಮೊಂದಿಗೆ ಭವಾನಿ ಜೊತೆಯಾಗಿದ್ದಾರೆ. ಹಲೋ
1: ಹಲೋ
0: ಭವಾನಿ. ಹೌದಾ? ಸರಿ ಸರಿ ಪುಟ್ಟಿ, ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಮ್ಮ? ಹೌದಾ, ಬೆಂಗಳೂರಲ್ಲಿ ಇದೆಯಾ ಹೊರಗಡೆ ಇದೆಯಾ? ಬೆಂಗಳೂರಲ್ಲಿ ಇದೆಯಾ? ಓಕೆ. ಏನ್ ಸಮಾಚಾರ? ಸಂಡೇ ಏನ್ ಮಾಡ್ತಾ ಇದೀಯಾ?
1: ನಾನು ಎಕ್ಸಾಮ್ ಇದೆ, ಓದ್ತಾ ಇದ್ದೆ.
0: ಯಾವಾಗ? ಮಿಡ್ ಟರ್ಮ್ ಎಕ್ಸಾಮ್ ಇದೆ ಅಲ್ಲ? ಯಾವಾಗ ಎಕ್ಸಾಮ್? 26th ಇಂದನಾ? ಅಂದ್ರೆ ಈ ಶನಿವಾರದಿಂದ. ಯಾವ ಸಬ್ಜೆಕ್ಟ್ ನಿನಗೆ ತುಂಬಾ ಇಷ್ಟ?
1: ನಮಗೆ
0: ಸೋಶಿಯಲ್ ಇಷ್ಟನಾ? ಯಾತಕ್ಕೆ ನಿನಗೆ ಸೋಶಿಯಲ್ ಸ್ಟಡೀಸ್ ತುಂಬಾ ಇಷ್ಟ ಆಗುತ್ತೆ? ಹಿಸ್ಟ್ರಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ಲ? ಇಂಡಿಯನ್ ಹಿಸ್ಟ್ರಿ ಓದ್ತಿದ್ಯಾ? ಜಿಯೋಗ್ರಫಿ ಇಷ್ಟನಾ? ಓಕೆ. ಇಂಡಿಯನ್ ಹಿಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ, ಕರ್ನಾಟಕ ಹಿಸ್ಟ್ರಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅದೊಂದು ತುಂಬಾ ದೊಡ್ಡ ವಿಚಾರ ಮತ್ತೆ ವಿಷಯ ಅದು ಅಲ್ವಾ? ಮತ್ತೆ
1: ಮೊಹೆಂಜೊದಾರೋ
0: ಆ ಒಂದು ಇದು ಹಿಸ್ಟ್ರಿ. ಬಿಫೋರ್ ದಟ್ ಬ್ಯಾಕ್ ಟು ಬ್ಯಾಕ್ ನೀವು ಸಿಂಧೂ ಹೋಗ್ಬೋದು. ಮೊಹೆಂಜೊದಾರೋನೆ ತುಂಬಾ ಹಳೇದಾಗುತ್ತೆ. ಮತ್ತೆ ಇನ್ನೂ ನೀನು ಹೋಗ್ತಾ ಹೋದ್ರೆ ವಿಶಾಲ ಭಾರತ ಅಂತ ಹೇಳಿರುತ್ತಲ್ಲ, ಆ ಹಿಸ್ಟ್ರಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಮುಂದೆ ಏನಾಗಬೇಕು ಅಂತಿದ್ಯಾ ನೀನು?
1: ನಾನು ಪೈಲಟ್.
0: ಪೈಲಟ್ ಆಗಬೇಕು ಅಂತಿದ್ಯಾ? ಯಾಕೆ ಇಷ್ಟ ಆಯ್ತು? ಹೌದಾ? ಸುನೀತಾ ವಿಲಿಯಮ್ಸ್ ನ ನೋಡಿ ನೀನು ಇನ್ಸ್ಪೈರ್ ಆಗ್ಬಿಟ್ಯಾ? ಹಾಗಾಗ್ಬೇಕು ಅಂತ ಇವಾಗ್ಲಿಂದ ಪ್ರಯತ್ನ ಪಡು, ಖಂಡಿತ ಆಗ್ತೀಯ ಅಲ್ವಾ? ಯಾವ ಆಟ ನಿನಗೆ ತುಂಬಾ ಇಷ್ಟ?
1: ನನಗೆ ಹೈಡ್ ಅಂಡ್ ಸೀಕ್.
0: ಹೈಡ್ ಅಂಡ್ ಸೀಕ್ ಅಲ್ಲ, ಔಟ್ಡೋರ್ ಗೇಮ್ಸ್ ಅಲ್ಲಿ ಹೈಡ್ ಅಂಡ್ ಸೀಕ್ ಇಷ್ಟನಾ?
1: ಇಂಡೋರ್ ಅಲ್ಲಿ ಚೆಸ್.
0: ಚೆಸ್ ಇಷ್ಟನಾ? ವೆರಿ ಗುಡ್, ತುಂಬಾ ಒಳ್ಳೆ ಆಟವನ್ನೇ ಆಯ್ಕೆ ಮಾಡ್ಕೊಂಡಿದೀಯ. ಹಾಗೆ ಇವಾಗಲೇ ತುಂಬಾ ಶ್ರಮ ಹಾಕು ಆಯ್ತಾ? ಪೈಲಟ್ ಯಾಕೆ, ಸುನೀತಾ ವಿಲಿಯಮ್ಸ್ ತರನೇ ಆಗ್ಬೋದು ನೀನು ಅಲ್ವಾ? ಯಾವ ಹಾಡು ಬೇಕು ನಿನಗೆ?
1: ನನಗೆ ಕಾಂತಾರವನಲ್ಲಿ ವರಾಹ ರೂಪಂ.
0: ವೈ, ಯಾಕೆ?
1: ಚೆನ್ನಾಗಿದೆ ಹಾಡು.
0: ಚೆನ್ನಾಗಿದೆ ಅಂತನಾ? ವಿವಿಧ ಭಾರತಿ ಕೇಳ್ತಾ ಇರ್ತೀಯ ನೀನು? ವಿವಿಧ ಭಾರತಿ ಪ್ರೋಗ್ರಾಮ್ ಕೇಳ್ತಾ ಇರ್ತೀಯ ರೇಡಿಯೋದು? ಯಾವ
1: ಕೇಳ್ತಾ ಇರ್ತಾರೆ?
0: ಯಾರು?
1: ಹುಬ್ಳಿಯಲ್ಲಿ ಇರ್ತಾರೆ.
0: ಅವ್ರ ಹೆಸರು ಏನು?

0: ಪ್ರಭಾಸ್ ಅಂತನಾ?
1: ಪ್ರಭಾಕರ್ ಪಾಸ್ತಿ.
0: ಓ, ಅವರು ಸಂದೇಶನ ಕಳಿಸ್ತಾ ಇರ್ತಾರೆ.
1: ಹೌದು, ಜಾಸ್ತಿ ಸಲ.
0: ಹೌದಾ, ಚೆನ್ನಾಗಿದ್ದಾರೆ ಅವರು? ಕೇಳ್ದೆ ಅಂತ ಹೇಳ್ತೀಯಾ? ಓಕೆ, ಕರೆ ಮಾಡ್ತಾ ಇರು ಹೀಗೇನೆ. ಆಯ್ತಾ? ಓಕೆ, ಬಾಯ್. ನಿನ್ನ ವಿದ್ಯಾಭ್ಯಾಸದ ಜೀವನ ಎಲ್ಲ ಜಯ ಸಿಗಲಿ. ಓಕೆ, ಬಾಯ್. ಭವಾನಿಗೆ ವರ ವರಾಹ ರೂಪಂ ಗೀತೆ ಬೇಕಂತೆ ಕಾಂತಾರ ಚಿತ್ರದಿಂದ ಅವಳ ಇಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ ಈಗ.

0: ಭವಾನಿಯ ಇಷ್ಟದ ಗೀತೆ ಇವಾಗ ಪ್ರಸಾರವಾಯಿತು. ಇವಾಗ ನಮ್ಮೊಂದಿಗೆ ಯಾರಿದ್ದಾರೆ ಕರೆನಲ್ಲಿ ಅಂತ ಹೇಳಿ ನೋಡೋಣ. ಹಲೋ,
1: ಹಲೋ,
0: ಯಾರು ಮಾತಾಡ್ತಾ ಇರೋದು?
1: ಶ್ರೇಯಾ
0: ಅಂತ. ಎಲ್ಲಿಂದ ಶ್ರೇಯಾ?
1: ದಾವಣಗೆರೆಯಿಂದ.
0: ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? ಏಯ್ತ್ ಓದ್ತಾ ಇದೀಯಾ? ಓಕೆ. ಇವತ್ತು ಸಂಡೇ, ಏನ್ ಮಾಡ್ತಾ ಇದೀಯಾ ಮನೇಲಿ?
1: ನಾನು ನಮ್ ದೊಡ್ಡಮ್ಮವ್ರು ಬಂದಿದ್ರು ಊರಿಂದ, ರಾಣಿ ಅಂತ, ಹಳೇಬೀಡಿಂದ.
0: ಹಳೇಬೀಡಿಂದ ರಾಣಿ, ಅವರು ಸಂದೇಶನ ಕಳಿಸ್ತಾ ಇರ್ತಾರೆ ಅಲ್ವಾ?
1: ಕಳಿಸ್ತಾ ಇರ್ತಾರೆ ರಾಜು ಮತ್ತೆ ರಾಣಿ.
0: ಚೆನ್ನಾಗಿದಾರಾ?
1: ಚೆನ್ನಾಗಿದ್ದಾರೆ.
0: ಓಕೆ, ಕೇಳ್ದೆ ಅಂತ ಹೇಳ್ಬಿಡು. ಓಕೆ, ಇವಾಗ ನಿನಗೆ ಯಾವ ಹಾಡು ಬೇಕು?
1: ನನಗೆ ಮೌರ್ಯ ಫಿಲಮಿನು ಅಮ್ಮ ಐ ಲವ್ ಯು ಸಾಂಗ್ ಬೇಕು.
0: ಅಮ್ಮ ಅಮ್ಮ ಐ ಲವ್ ಯು, ಅದು ಬೇಕಾ? ಯಾಕೆ ಆ ಹಾಡು ತುಂಬಾ ಇಷ್ಟ ನಿನಗೆ?
1: ಅಮ್ಮ ಅಂದ್ರೆ ನಾನು ಸ್ಕೂಲಿಗೆ ಹೋಗಬೇಕಾದ್ರೆ ಎಲ್ಲ ನನ್ನ ಕೆಲಸ ಎಲ್ಲ ಮಾಡ್ಕೊಡ್ತಾರೆ, ಜಾಸ್ತಿ ಪ್ರೀತಿ ಮಾಡ್ತಾರೆ.
0: ಲವ್ಲಿ.
1: ಅದಕ್ಕೆ ದೊಡ್ಡಮ್ಮನ ಅಷ್ಟೇ.
0: ಹೌದಾ? ಅಮ್ಮನೋ ದೊಡ್ಡಮ್ಮನೋ ಚಿಕ್ಕಮ್ಮನೋ ಎಲ್ಲ ಅಮ್ಮನೇ ತಾನೇ
1: ಅದಕ್ಕೆ
0: ಅಲ್ವಾ? ಸರಿ, ಅದಕ್ಕೆ ನಿನಗ್ ತುಂಬಾ ಇಷ್ಟ ಅಲ್ವಾ? ಸ್ಕೂಲಲ್ಲಿ ನಿಂಗೆ ಯಾವ ಸಬ್ಜೆಕ್ಟ್ ಇಷ್ಟ?
1: ನನಗೆ ಸಮಾಜ ಇಷ್ಟ, ಅದರಲ್ಲಿ ಭೌಗೋಳ ಶಾಸ್ತ್ರ ತುಂಬಾ ಇಷ್ಟ.
0: ಓ ಸೂಪರ್. ಈಗ ಭವಾನಿ ಫೋನ್ ಮಾಡಿದ್ಲು, ಭವಾನಿನೂ ಹೇಳ್ತಾ, ಹಾ ಭವಾನಿನೂ ನಂಗೆ ಜಿಯೋಗ್ರಫಿ ತುಂಬಾ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ಲು. ಮುಂದೆ ಏನಾಗ್ಬೇಕು ಅಂತಿದ್ಯಾ ನೀನು?
1: ನಾನ್ ಸರ್ ಡಾಕ್ಟರ್ ಅಂತ ಆಗ್ಬೇಕಂತಿದ್ದೀನಿ. ಡಾಕ್ಟರ್ ಇಲ್ಲ ಪೊಲೀಸ್.
0: ಯಾಕೆ? ಎರಡೂ ಒಳ್ಳೆ ಕ್ಷೇತ್ರಗಳೇ, ಯಾಕೆ ಈ ಎರಡು ಕ್ಷೇತ್ರಗಳನ್ನ ನೀನು ಆಯ್ಕೆ ಮಾಡ್ಕೊಂಡಿದ್ಯಾ?
1: ಪೊಲೀಸ್ ಅಂದ್ರೆ ಸರ್ ಸಮಾಜಕ್ಕೆ ಒಳ್ಳೆ ಮಾಡ್ಬೇಕು ಅಂತ. ಆಮೇಲೆ ಡಾಕ್ಟರ್ ಅಂದ್ರೆ ಇದು ಯಾವ್ದಾದ್ರು ಹಳ್ಳಿಲಿ ಫ್ರೀ
0: ಆರೋಗ್ಯ ಸೇವೆನ ಕೊಡ್ಬೇಕು ಅಂತ. ಕರೆಕ್ಟ್. ಎರಡು ನಿನ್ನ ಉದ್ದೇಶ ತುಂಬಾ ಚೆನ್ನಾಗೇ ಇದೆ. ನಿನ್ನ ಉದ್ದೇಶ ಆದಷ್ಟು ಬೇಗ ಈಡೇರ್ಲಿ, ಸುಲಭವಾಗಿ ಈಡೇರ್ಲಿ ಅಂತ ಹೇಳಿ ಹೇಳ್ತೇನೆ ಅಲ್ವಾ? ಅದಕ್ಕಾಗಿ ತಕ್ಕ ಪ್ರಯತ್ನ ಕೂಡ ಇವತ್ತಿಂದನೇ ಆರಂಭ ಆಗ್ಬೇಕು. ಆಗಿದ್ಯಾ ಆರಂಭ?
1: ಆಗಿದೆ ಸರ್, ಇದೆ 23ಕ್ಕೆ ಎಕ್ಸಾಮ್ ಇದೆ, F7.
0: ಓದ್ಕೊಂತಾ ಇದೀಯಾ? ಇವತ್ತು ನೀನ್ ಏನೇನು ಓದ್ಕೊಂತೀಯಾ? ನಿನ್ನ ತಯಾರಿ ಹೇಗಿರ್ಬೇಕು ಗೊತ್ತಾ ಶ್ರೇಯಾ? ಪ್ರತಿ ದಿನಕ್ಕೆ ನೀನ್ ಜಾಸ್ತಿ ಕಷ್ಟ ಪಡಬೇಡ. ಒಂದೊಂದು ಸಬ್ಜೆಕ್ಟ್ ನಲ್ಲಿ ಒಂದೊಂದೇ ಮಾರ್ಕ್ಸ್ ಅನ್ನ ಪ್ರತಿದಿನ ನೀನು ಗಳಿಸ್ತಾ ಬಾ. ಪ್ರತಿದಿನ ಒಂದು ದಿನ ಒಂದು ಸಬ್ಜೆಕ್ಟ್ ನಲ್ಲಿ ಒಂದೊಂದೇ ಮಾರ್ಕ್ಸ್ ಅನ್ನ ನೀನು ನಿನ್ನ ಜೋಬಿಗೆ ಹಾಕೊಂಡ್ರು ಕೂಡ ನಿನಗೆ ಔಟ್ ಆಫ್ ಔಟ್ ಬರುತ್ತೆ ಅಲ್ವಾ? ಆ ಒಂದು ಮಾರ್ಕ್ಸ್ ತುಂಬಾ ಸುಲಭದ್ದೇನಲ್ಲ, ಅದು ತುಂಬಾ ಕಷ್ಟದ್ದೇನೆ. ಅಂದ್ರೆ ಪ್ರತಿದಿನ ಪ್ರತಿಯೊಂದು ವಿಷಯದ ಬಗ್ಗೆ ನಿನ್ನ ಗಮನ ಇರಲೇಬೇಕು. ನಿನಗೆ ರಜಾ ಕೊಟ್ಟರು ಕೂಡ ನೀನು ವಿದ್ಯಾಭ್ಯಾಸಕ್ಕೆ ರಜಾವನ್ನ ಕೊಡಬಾರ್ದು. ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಮಕ್ಕಳು ರಜಾ ಕೊಟ್ಟಿದ್ದಾರೆ ಅಂತ ಹೇಳಿ ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ. ಓಡಾಡಬಾರ್ದು ಅಂತಲ್ಲ, ಆದರೆ ನಮ್ಮ ವಿದ್ಯಾಭ್ಯಾಸಕ್ಕೆ ರಜೆ ಇಲ್ಲ ಅಲ್ವಾ? ಹಾಗಾಗಿ ನಿನ್ನ ಪ್ರಯತ್ನ ನಡೀತಾ ಇರಲಿ, ನಿನ್ನ ಉದ್ದೇಶ ಬೇಗ ಈಡೇರ್ಲಿ. ಏನಂತ್ಯಾ? ರೇಡಿಯೋ ಕೇಳ್ತಾ ಇರ್ತೀಯಾ? ಯಾವ ಪ್ರೋಗ್ರಾಮ್ ನಿಂಗೆ ತುಂಬಾ ಇಷ್ಟ?
1: ನನಗೆ ಇದು ಮಕ್ಕಳು ಪ್ರೋಗ್ರಾಮ್ ಇಷ್ಟ ಸರ್.
0: ಹೌದಾ? ಓಕೆ. ಹಾಗೆ ಇನ್ನೊಂದು ವಿಚಾರ ನಿನಗೆ ಹೇಳಬೇಕು. ನೀನು ಸಾಧ್ಯವಾದಷ್ಟು ರೇಡಿಯೋದಲ್ಲಿ ಬರ್ತಕ್ಕಂತಹ ಇಂಗ್ಲಿಷ್ ನ್ಯೂಸ್, ಕನ್ನಡ ನ್ಯೂಸ್, ಪ್ರದೇಶ ಸಮಾಚಾರನ ಸಾಧ್ಯವಾದಷ್ಟು ಕೇಳೋ ಪ್ರಯತ್ನ ಮಾಡು. ನಿನಗೆ ಜನರಲ್ ನಾಲೆಡ್ಜ್ ತುಂಬಾ ಇಂಪ್ರೂವ್ ಆಗುತ್ತೆ. ಆಯ್ತು, ಪ್ರತಿದಿನ ಮಿಸ್ ಮಾಡಬೇಡ ನ್ಯೂಸ್ ಅನ್ನ. ನಿನಗೆ ಅರಿವಿಲ್ಲದ ಹಾಗೆ ಅದರಲ್ಲಿ ಸಾಮಾನ್ಯ ಜ್ಞಾನ ನಿನ್ ತಲೆ ಒಳಗಡೆ ಹೋಗ್ಬಿಟ್ಟಿರುತ್ತೆ ಅಲ್ವಾ? ಅವಾಗ ನೀನ್ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡ್ರು ನಿನಗೆ ತುಂಬಾ ಈಸಿ ಆಗುತ್ತೆ. ಇವತ್ತೇನು ನ್ಯೂಸ್ ಆನ್ ಏರಲ್ಲೂ ಕೂಡ ನಿನಗೆ ಎಲ್ಲಾ ನ್ಯೂಸ್ಗಳು ಸಿಗುತ್ತೆ. ಇಂಗ್ಲಿಷ್ ನ್ಯೂಸ್, ಹಿಂದಿ ನ್ಯೂಸ್, ಕನ್ನಡ ನ್ಯೂಸ್ ಎಲ್ಲಾ ಸಿಗುತ್ತೆ. ಆಯ್ತಾ? ಓಕೆ, ಥ್ಯಾಂಕ್ ಯು ಶ್ರೇಯಾ. ಹಾ, ಒಳ್ಳೇದಾಗ್ಲಿ, ನಿನ್ನ ಹಾಡು ಪ್ರಸಾರವಾಗುತ್ತೆ. ಬಾಯ್ ಬಾಯ್
1: ಬಾಯ್ ಬಾಯ್.

ನೀವು ಕರೆ ಮಾಡಿ ಮಾತಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 2237079922 2226927 ಎಸ್ ಟಿ ಡಿ ಕೋಡ್ 0807.

ಹಲೋ, ಯಾರು ಮಾತಾಡ್ತಾ ಇದ್ದೀರಿ? ಯಾರು ಮಾತಾಡ್ತಾ ಇರೋದು? ಆದಿಶ್ ಜೈನ. ಯಾವ ಊರಿಂದ? ಅಲ್ಲಿಂದ ಮಾತಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ ಮನೆಯಲ್ಲಿ? ಓದ್ತಾ ಇದೀಯಾ? ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ ನೀನು? ಫೋರ್ತ್ ಸ್ಟ್ಯಾಂಡರ್ಡ್. ನಿನ್ ಸ್ಕೂಲ್ ಹೆಸರೇನು? ವೆರಿ ಗುಡ್, ವೆರಿ ಗುಡ್. ಭಾನುವಾರ ಏನ್ ಮಾಡ್ತಾ ಇದೀಯಾ ಮನೆಯಲ್ಲಿ? ಓದ್ತಾ ಇದೀಯಾ? ಯಾವ ಸಬ್ಜೆಕ್ಟ್ ಓದ್ತಾ ಇದೀಯಾ ಬೇಗ ಹೇಳು ನೋಡೋಣ. ನೀನ್ ಸುಳ್ಳು ಹೇಳ್ತಿದ್ಯೋ ನಿಜ ಹೇಳ್ತಿದ್ಯೋ ಗೊತ್ತಾಗುತ್ತೆ? ಕನ್ನಡ. ಕನ್ನಡದಲ್ಲಿ ಯಾವ ಪಾಠ ಅದು? ಜೀಜಾಬಾಯಿ, ಶಿವಾಜಿ ಜೀಜಾಬಾಯಿ ಓದ್ತಾ ಇದೀಯಾ? ಆಮೇಲೆ ಪುಟ, ನಿನ್ನ ಹೆಸರು ಸರಿಯಾಗಿ ನನಗೆ ಕೇಳಿಸ್ಲಿಲ್ಲ, ಇನ್ನೊಂದ್ಸಲ ಹೇಳ್ತೀಯಾ? ಆದಿಶ್ ಜೈನ್ ಅಂತನಾ? ಓಕೆ. ನಿನಗೆ ಯಾವ ಆಟ ತುಂಬಾ ಇಷ್ಟ ಹೇಳ? ಕ್ರಿಕೆಟ್ ಆಡೋದ್ ಬಿಟ್ಟು ಮನೆಯಲ್ಲಿ ಏನ್ ಮಾಡ್ತಾ ಇದೀಯಾ? ಭಾನುವಾರ ಆಟ ಆಡ್ಬೇಕು ತಾನೆ? ಎಕ್ಸಾಮ್ ಬರ್ತಾ ಇದೆಯಾ, ಅದಕ್ಕೋಸ್ಕರ ಓದ್ತಾ ಇದೀಯಾ? ತುಂಬಾ ಇಂಟ್ರೆಸ್ಟ್ ಆಗಿ ಓದ್ತಾ ಇದೀಯಾ? ಫಸ್ಟ್ ಕನ್ನಡ ಇದೆಯಾ, ಮ್ಯಾಥಮೆಟಿಕ್ಸ್ ಇದೆಯಾ? ಫಸ್ಟ್

0: ಯಾವ ಸಬ್ಜೆಕ್ಟ್ ಪುಟ? ಹೌದಾ, ಅದನ್ನ ಓದ್ಕೋತಾ ಇದೀಯಾ? ವೆರಿ ಗುಡ್, ವೆರಿ ಗುಡ್. ಇನ್ನೇನು ಸಮಾಚಾರ, ಏನು ಮಾಡ್ತಾ ಇದೀಯಾ, ಓದ್ಕೋತಾ ಇದೀಯಾ ಅಂತೇಳಿ ಹೇಳಿದೆ. ತಿಂಡಿ ತಿಂದ್ಯಾ? ಯಾವ ತಿಂಡಿ ನಿನಗೆ ತುಂಬ ಇಷ್ಟ ಹೇಳು. ಮಸಾಲ ದೋಸೆ? ಏ, ಮಸಾಲ ದೋಸೆ ಇಷ್ಟನಾ? ಆಮೇಲೆ ಇನ್ನೊಂದು ಯಾವ್ದು ಇಷ್ಟ? ಒಂದೇ ಒಂದಾ? ಪೂರಿ ಬಾಜಿ ಇಷ್ಟನಾ? ಸೂಪರ್. ಇವತ್ತು ಪೂರಿ ಬಾಜಿ ತಿನ್ಬೇಕಾಗಿತ್ತು ನೀನು. ಪುಟ್ಟ, ದೋಸೆ ತಿಂದ್ಯಾ? ವೆರಿ ಗುಡ್, ವೆರಿ ಗುಡ್. ಆಮೇಲೆ ಕನ್ನಡ ಓದ್ತಾ ಇದೀಯಾ? ಮುಂದೇನಾಗಬೇಕು ಅಂತಿದ್ಯಾ ಪುಟ್ಟ? ಆರ್ಮಿಗೆ ಹೋಗ್ಬೇಕು ಅಂತಿದ್ಯಾ? ಸೂಪರ್ ಕಣೋ, ವಂಡರ್ಫುಲ್, ಕಂಗ್ರ್ಯಾಚುಲೇಷನ್. ಸೂಪರ್ ಸ್ಟಾರ್ ಆಗ್ಬೇಕು ನೀನು ಆರ್ಮಿನಲ್ಲಿ ಅಲ್ವಾ? ಅಲ್ಲ ಪುಟ್ಟ, ಮಾತಾಡು ನೀನು, ನೀನು ಆರಾಮಾಗಿ ಮಾತಾಡು ನನ್ನ ಜೊತೆ, ಏನು ಹೆದರ್ಕೋಬೇಡ ಅಲ್ವಾ? ಕನ್ನಡ ಬಿಟ್ಟು ಇನ್ಯಾವ ಸಬ್ಜೆಕ್ಟ್ ಇಷ್ಟ ನಿಂಗೆ? ಇಂಗ್ಲೀಷು ಇಷ್ಟನಾ? ಆಯ್ತು, ನೀನು ಆರ್ಮಿ ಆಫೀಸರ್ ಆಗಬೇಕು ಅಂತ ಇಷ್ಟಪಟ್ಟಿದ್ಯಾ? ಯಾತಕ್ಕೆ ನಿನಗೆ ಆರ್ಮಿ ಇಷ್ಟ ಆಗತ್ತೆ? ಏನ ಪುಟ್ಟ, ನಿಮ್ಮಪ್ಪ ಆರ್ಮಿ, ಅದಕ್ಕೆ ನೀನು
1: ಆರ್ಮಿನಾ?
0: ಓಕೆ, ನಿಮ್ಮಪ್ಪಂಗೂ ನನ್ನ ನಮಸ್ಕಾರನ ತಿಳಿಸ್ಬಿಡು. ನೀನು ನಿನ್ನ ಪ್ರಯತ್ನ ಬೇಗ ಯಶಸ್ಸು ಸಿಗಲಿ, ಆಯ್ತಾ? ನೀನು ಆರ್ಮಿನಲ್ಲಿದ್ದರೂ ನೀನು ರೇಡಿಯೋ ಕೇಳ್ತಾ ಇರ್ಬೋದು, ಬರೀ ರೇಡಿಯೋ ಕೇಳ್ಕೊಂಡು ಕೂತ್ಕೋಬಾರ್ದು. ಆರ್ಮಿನಲ್ಲಿದ್ಬಿಟ್ಟು ಬಿಡುವಾದಾಗ ನೀನು ರೇಡಿಯೋ ಕೇಳ್ಬೋದು ಅಲ್ವಾ? ಹ್ಞೂ, ಮಾತಾಡಬೇಕು ಪುಟ್ಟ, ನೀನು ಜೋರು ಜೋರಾಗಿ ಮಾತಾಡಬೇಕು. ಆರ್ಮಿನಲ್ಲಿ ನೋಡು ಎಷ್ಟು ಜೋರಾಗಿ ಮಾತಾಡ್ತಾರೆ ಅಲ್ವಾ? ನೀನು ಜೋರಾಗಿ ಮಾತಾಡ್ಬೇಕು, ಸೌಂಡಾಗಿ ಮಾತಾಡ್ಬೇಕು, ಏನು ಮಾತಾಡಿದ್ರು ಅಲ್ವಾ? ಆಯ್ತು ಆದಿತ್ಯ, ನಿನಗೆ ಯಾವ ಹಾಡು ಇಷ್ಟ? ಆದಿಶ್, ಆದಿಶ್, ಆದಿಶ್, ನಿನಗೆ ಯಾವ ಹಾಡು ಇಷ್ಟನ? ಅಲ್ಲ ಅಲ್ಲ ಅಲ್ಲ, ಸರಿ ಸರಿ, ಈ ಹಾಡು ಚೆನ್ನಾಗಿದೆ ಅದು ಕರೆಕ್ಟು, ನಿನಗಿಷ್ಟ ಆಗಿರೋ ಹಾಡು ಯಾವುದು? ಏ, ಇದು ನಿನ್ನ ಇಷ್ಟವಾದ ಹಾಡು ಅಲ್ಲ ಅಂತ ಅನ್ಸುತ್ತಪ್ಪ ನನಗೆ ಕೇಳಿದ್ರೆ. ನಿನಗೆ ಈ ಹಾಡು ಇಷ್ಟನಾ? ತಾರೆಯು ಬಾನಿಗೆ ನಿನಗಿಷ್ಟವಾಗಿರೋ ಹಾಡನ್ನೇ ಇವಾಗ ಪ್ರಸಾರ ಮಾಡ್ತೀನಿ, ಕೇಳ್ತೀಯಾ? ಫೋನ್ ಮಾಡ್ತಾ ಇರ್ತೀಯಾ ವಿವಿಧ ಭಾರತಿಗೆ? ಫೋನ್ ಮಾಡಿ, ಯಾವತ್ತು ಫೋನ್ ಮಾಡಬೇಕು ವಿವಿಧ ಭಾರತಿಗೆ? ಆದಿತ್ಯವಾರ. ಆದಿಶ್ ಫೋನ್ ಮಾಡ್ತಾ ಇರ್ತಾನೆ ಅಂತ ಕಾಯ್ತಾ ಇರೋಣವಾ? ಓಕೆ ಬಾಯ್, ಎಕ್ಸಾಮಿಗೆ ಚೆನ್ನಾಗಿ ಓದ್ಕೋ. ಥ್ಯಾಂಕ್ ಯು ಪುಟ, ಬಾಯ್ ಬಾಯ್. ನಿನ್ನ ಇಷ್ಟದ ಹಾಡು ಪ್ರಸಾರವಾಗುತ್ತೆ ಕೇಳು. ಹಲೋ, ಆದಿಶ್ಗೆ ಈ ಹಾಡು ತುಂಬ ಇಷ್ಟ ಅಂತೆ, ಅವನ ಇಷ್ಟದ ಗೀತೆ ಇವಾಗ ಪ್ರಸಾರವಾಗ್ತಾ ಇದೆ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಭಾನುವಾರದ ಈ ಮಧ್ಯಾಹ್ನದ ಈ ಸಮಯದಲ್ಲಿ ನಮ್ಮೊಂದಿಗೆ ಸೃಜನ್ ಲೈನ್ ಅಲ್ಲಿ ಇದ್ದಾನೆ. ಹಲೋ
2: ಹಲೋ
1: ಸೃಜನ್. ಎಲ್ಲಿಂದ ಮಾತಾಡ್ತಾ ಇದೀಯ ಪುಟ?
2: ಬ್ಯಾಡಗಿಯಿಂದ
1: ಮಾತಾಡ್ತಾ ಇದೀಯ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಅಲ್ವೇನಾ? ಖಾರ ಇರಲ್ಲ ಅಲ್ವಾ, ಕಲರ್ ಇರುತ್ತೆ ಅಲ್ವಾ? ಮೆಣಸಿನ್ಕಾಯಿ ಬೆಳಿತೀರಾ ನೀವು? ಬೆಳಿಯಲ್ವಾ? ನೀನ್ ಎಷ್ಟನೇ ಕ್ಲಾಸು? ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದೀಯ. ಮನೆಯಲ್ಲಿ ಏನ್ ಮಾಡ್ತಾ ಇದೀಯಾ? ಪೂಜೆ ಮಾಡ್ತಾ ಇದೀಯಾ? 12:30 ಆಯ್ತು, ಇನ್ನು ತಿಂಡಿ ತಿಂದಿಲ್ವಾ? ಹಾಗಾದ್ರೆ ಲೇಟಾ? ಓಕೆ ಓಕೆ. ಪೂಜೆ ನೀನೆ ಮಾಡ್ತೀಯಾ, ಅಪ್ಪ ಅಮ್ಮ ಮಾಡ್ತಾರಾ, ಯಾರು ಮಾಡ್ತಾರೆ ಮನೆಯಲ್ಲಿ? ನೀನೆ ಮಾಡ್ತೀಯಾ? ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಅಭ್ಯಾಸ ಇಟ್ಕೊಂಡಿದ್ಯಾ. ಮಿಡ್ ಟರ್ಮ್ ಎಕ್ಸಾಮ್ ಯಾವಾಗ?
2: ಅಕ್ಟೋಬರ್.
1: ಅದಾದ್ಮೇಲೆ ದಸರಾ ಹಾಲಿಡೇ ಅಲ್ವಾ? ಯಾವ ಸಬ್ಜೆಕ್ಟ್ ನಿನಗೆ ತುಂಬಾ ಇಷ್ಟ?
2: ಸೋಷಿಯಲ್.
1: ಇಷ್ಟನಾ? ಇವತ್ತು ಏನು ಸೃಜನ್, ಎಲ್ಲ ಫೋನ್ ಮಾಡಿದವರು ಸೋಷಿಯಲ್ ಇಷ್ಟ, ಜಿಯೋಗ್ರಫಿ ಇಷ್ಟ ಅಂತೇಳಿ ಹೇಳ್ತಾ ಇದ್ರೆ ಏನು ಸ್ಪೆಷಲ್ ಇರ್ಬೋದು?

0: ನಿನಗೆ ಸೋಷಿಯಲ್ ಯಾಕೆ ಇಷ್ಟ ಹೇಳು ನೋಡೋಣ. ಸೋಷಿಯಲ್ ಯಾಕೆ ಇಷ್ಟ ಸೃಜನ್ಗೆ? ಹಲೋ
1: ಹಲೋ,
0: ಮಾತಾಡು ಮಾತಾಡು ಪುಟ್ಟ. ಸೋಷಿಯಲ್ ಒಳಗಡೆ ಲೆಸನ್ ಇದ್ದೇ ಇರುತ್ತೆ. ಆ ಲೆಸನ್ ಏನಕ್ಕೆ ಇಷ್ಟ? ಈಸಿ ಇರುತ್ತೆ ಅಂತನ? ಹಾಗಲ್ಲ, ಸೋಷಿಯಲ್ ಅಂತ ಹೇಳಿದ್ರೆ ಅತ್ಯಂತ ವ್ಯವಸ್ಥಿತವಾದ ಮತ್ತು ಸ್ಪಷ್ಟವಾದ ಇತಿಹಾಸದ ವಿಚಾರಗಳು ನಮ್ಮ ಕಣ್ಮುಂದೆ ಬಂದಾಗ ನಮಗೆ ಆ ವಿಚಾರವನ್ನು ಕೇಳಿ ತಿಳ್ಕೊಳ್ಳೋ ಆಸಕ್ತಿ ಜಾಸ್ತಿ ಆಗುತ್ತೆ ಅಲ್ವಾ? ಸಮಾಜ ಅಂತ ಹೇಳಿದ್ರೆ ಅದರಲ್ಲಿ ಹಿಸ್ಟ್ರಿ ಇರುತ್ತೆ ಅಲ್ವಾ? ಭಾರತದ ಇತಿಹಾಸ ಇರ್ಬೋದು, ಕರ್ನಾಟಕದ ಇತಿಹಾಸ ಇರ್ಬೋದು, ಪ್ರಪಂಚದ ಇತಿಹಾಸ ಇರ್ಬೋದು, ಎಲ್ಲ ಕೇಳಿ ತಿಳ್ಕೊಳ್ಳೋದು ತುಂಬ ಖುಷಿ ಕೊಡುತ್ತೆ ಅಲ್ವಾ? ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ ಅಲ್ವಾ? ಮುಂದೇನಾಗಬೇಕು ಅಂತಿದ್ಯಾ?
1: ಇಂಜಿನಿಯರ್.
0: ಇಂಜಿನಿಯರ್ ಯಾವ ಇಂಜಿನಿಯರ್ ಆಗಬೇಕು? ಸಿವಿಲ್ ಇಂಜಿನಿಯರೋ, ಮೆಕ್ಯಾನಿಕಲ್ ಇಂಜಿನಿಯರೋ, ಕಂಪ್ಯೂಟರ್ ಇಂಜಿನಿಯರೋ, ಫಾರ್ಮಾ ಇಂಜಿನಿಯರೋ?
1: ಸಿವಿಲ್ ಇಂಜಿನಿಯರ್.
0: ಸಿವಿಲ್ ಇಂಜಿನಿಯರೋ. ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಹೋಗಬೇಕು ಅಂತ ಇದೆಯಾ? ಯಾತಕ್ಕೆ ಅಷ್ಟೊಂದಿಷ್ಟ ನಿನಗೆ ಅದು? ಯಾರು ಡಾಕ್ಟ್ರು? ನಿಮ್ಮ ಅಣ್ಣ ಡಾಕ್ಟರ್ ಆಗಿದ್ದಾರಾ? ಅದಕ್ಕೆ ನೀನು ಇಂಜಿನಿಯರ್ ಆಗಬೇಕು ಅಂತಿದ್ಯಾ? ಇಂಜಿನಿಯರ್ ಅಂದ ಕೂಡಲೇ ನಮ್ಮ ಕಣ್ಮುಂದೆ ಒಂದು ಅತ್ಯಮೂಲ್ಯವಾದ ವ್ಯಕ್ತಿ ನಮ್ಮ ಕಣ್ಣು ಮುಂದೆ ಬಂದು ನಿಲ್ತಾರೆ. ಯಾರು ಅವ್ರು ಹೇಳು ನೋಡೋಣ. ವೆರಿ ಗುಡ್, ಸೂಪರ್ ಕಣೋ. ಏನೋ ನೀನು ಖಂಡಿತ ಇಂಜಿನಿಯರ್ ಆಗೇ ಆಗ್ತೀಯ ನೀನು. ಹಾ, ವಿಶ್ವೇಶ್ವರಯ್ಯನವ್ರ ಥರನೇ ನೀನು ದೇಶಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಡಬೇಕು. ಆಮೇಲೆ ನೀನು ಪ್ರತಿನಿತ್ಯ ನೀನು ಏನೇನು ಮಾಡ್ತೀಯ ಬೆಳಿಗ್ಗೆಯಿಂದ ಸಂಜೆವರೆಗೂ ನೋಡು ಹೇಳೋಣ.
1: ಸಾಯಂಕಾಲ ಬಂದು ಪೂಜೆ ಮಾಡ್ತೀನಿ.
0: ಕಸ ಹೊಡಿತೀಯಾ? ಫಸ್ಟ್ ಕ್ಲಾಸ್. ಆಮೇಲೆ ಐದು ನಿಮಿಷ ಆಟ ಸಾಕಾಗಲ್ಲ, ಒಂದ್ ಅರ್ಧ ಗಂಟೆ ಆಟ ಆಡ್ಕೊಂಬಾ, ಏನ್ ಪ್ರಾಬ್ಲಮ್ ಇಲ್ಲ ಅಲ್ವಾ? ಟಿವಿ ನೋಡ್ತೀಯಾ? ಟಿವಿನಲ್ಲಿ ಏನ್ ನೋಡ್ತೀಯ ನೀನು? ಮೋಟು ಪತ್ಲು ನೋಡ್ತೀಯಾ? ಅದನ್ನ ನೋಡ್ತೀಯಾ? ವೆರಿ ಗುಡ್, ವೆರಿ ಗುಡ್, ನೋಡು ಒಳ್ಳೇದೇನೆ. ಆಮೇಲೆ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇದೆಯಾ ನಿನಗೆ? ನ್ಯೂಸ್ ಪೇಪರ್ ಓದಬೇಕು ಪುಟ್ಟ, ನ್ಯೂಸ್ ಪೇಪರ್ನ ಓದಬೇಕು ನೀನು. ಪ್ರತಿದಿನ ನ್ಯೂಸ್ ಪೇಪರ್ ಓದು. ಆಮೇಲೆ ನ್ಯೂಸ್ ಕೇಳ್ತೀಯ ನೀನು ಟಿವಿನಲ್ಲಿ? ನ್ಯೂಸ್ ಕೇಳ್ತಾ ಇರು, ಟಿವಿನಲ್ಲಿ ನ್ಯೂಸ್ ಕೇಳು, ಅದರಲ್ಲೂ ನಿನಗೆ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನ್ಯೂಸ್ ಪೇಪರ್ನ ಮಿಸ್ ಮಾಡಲೇಬೇಡ. ಅಟ್ಲೀಸ್ಟ್ ನೀನು ನ್ಯೂಸ್ ಪೇಪರ್ ವಾರಕ್ಕೊಂದ್ಸಲಿನಾದರೂ ಓದು, ಆಮೇಲೆ ಅದೇ ಅಭ್ಯಾಸ ಆಗುತ್ತೆ. ಇಂಗ್ಲೀಷ್ ಪೇಪರ್ನು ಓದು, ನಿನಗೆ ಇಂಗ್ಲೀಷ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಹಾಂ ಆಯಿತಾ? ನಿನಗೆ ಯಾವ ಹಾಡು ಚೌಕಾದ ಬೇಕು ಅಂತೇಳಿ ಹೇಳಿದೆ ಅಲ್ವಾ ಅವಾಗ್ಲೇ ನೀನು? ಅಪ್ಪ ಐ ಲವ್ ಯು. ಯಾಕೆ, ನಿಮ್ಮ ಅಪ್ಪನ ಕಂಡ್ರೆ ತುಂಬ ಇಷ್ಟನಾ? ಅಮ್ಮನ ಕಂಡ್ರೆ? ಅಮ್ಮನ ಕಂಡ್ರೂ ಇಷ್ಟ, ಅಪ್ಪನ ಕಂಡ್ರೂ ಇಷ್ಟ ಅಲ್ವಾ? ಓಕೆ ಇರಲಿ ಪುಟ್ಟ. ಹಾಂ, ನಿನಗೆ ನಿನ್ನ ಇಷ್ಟವಾದ ಗೀತೆ ಪ್ರಸಾರವಾಗ್ತಾ ಇದೆ. ನೀನು ಬೇಗ ಇಂಜಿನಿಯರ್ ಆದಮೇಲೆ ಫೋನ್ ಮಾಡಿ ಹೇಳು. ಅಲ್ಲಿವರೆಗೂ ಫೋನ್ ಮಾಡ್ತಾನೆ ಇರು, ಇಂಜಿನಿಯರ್ ಆದಮೇಲೂ ಹೇಳು ಆಯಿತಾ? ನಿನ್ನ ಆಸೆಗಳು ಈಡೇರಲಿ. ಬಾಯ್ ಬಾಯ್
1: ಬಾಯ್.
0: ನಿನ್ನ ಇಷ್ಟದ ಗೀತೆ ಪ್ರಸಾರವಾಗುತ್ತೆ ಕೇಳು.
1: ಥ್ಯಾಂಕ್ ಯು.

ಸ್ನೇಹಿತರೆ, ಇಂದು ಮಧ್ಯಾಹ್ನ 1:20 ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ಸಂದೇಶಗಳು, ನಿಮ್ಮ ಇಷ್ಟದ ಗೀತೆಗಳಿಗಾಗಿ ಸಂದೇಶವನ್ನು ನಮಗೆ ರವಾನಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029, ಸಂಖ್ಯೆ ಮತ್ತೊಮ್ಮೆ 9483091029. ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆಯನ್ನು, ಯಾವುದನ್ನು ಕೇಳಬೇಕು ಅಂಥೇಳಿ ನಮಗೆ ಸಂದೇಶವನ್ನು ಕಳಿಸ್ಬೋದು. ಪ್ರಸಾರ ಮಾಡುವ ಪ್ರಯತ್ನ ನಮ್ಮದು, ಸಂದೇಶವು ಕಳಿಸುವ ಕರ್ತವ್ಯ ನಿಮ್ಮದು, ಪ್ರಯತ್ನ ನಮ್ಮದು.

ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮೊಂದಿಗೆ ಗ್ರೀಶ್ ಆಲೈನಲ್ಲಿದ್ದಾನೆ ಕ್ಲಿಪ್ಟೂರ್ನಿಂದ. ಹಲೋ ಹಲೋ ಗ್ರೀಶಾ, ಏನ್ ಮಾಡ್ತಾ ಇದೀಯಾ? ಏನ್ ಆಟ ಆಡ್ತಾ ಇದೀಯಾ? ಯಾವ್ದು? ತಮ್ಮನ ಜೊತೆ ಆಟ ಆಡ್ತಾ ಇದೀಯಾ? ನೀನೇ ಇಟೇ ಇಟ್ಟಿದ್ಯಾ? ನಿನಗೆ ತಮ್ಮ ಇನ್ನು ಇಟ್ಟಿದ್ದಾರೆ? ತಮ್ಮ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾನೆ ತಮ್ಮ? ಸ್ಕೂಲ್ಗೆ ಹೋಗಲ್ವಾ? ಅವನ ಜೊತೆ ಆಟ ಆಡ್ತಾ ಇದೀಯಾ? ತಿಂಡಿ ತಿಂದ್ಯಾ? ತಿಂದ್ಯಾ? ಏನ್ ತಿಂದೆ? ಬಿಸಿ ಬಿಸಿ ಬೇಳೆ ಬಾತ್. ಬಿಸಿ ಆಗಿರ್ಲಿಲ್ವಾ ಅದು? ಆದ್ರೂ ತಿನ್ಬಿಟ್ಯಾ? ಆದ್ರೂ ತಿನ್ಬಿಟ್ಯಾ? ಸರಿ, ನೀನ್ ರೇಡಿಯೋ ಕೇಳ್ತಾ ಇರ್ತೀಯ ನೀನು? ಹೌದಾ? ಯಾವತ್ತು? ಭಾನುವಾರ ಮಾತ್ರ ಕೇಳ್ತೀಯ? ಸ್ಕೂಲಿಗೆ ಹೋಗ್ತೀಯಲ್ಲ, ಯಾವಾಗ ಕೇಳ್ತೀಯ ನೀನು? ಭಾನುವಾರ ಮಾತ್ರ ಕೇಳ್ತೀಯ. ನಿನ್ಗೆ ಯಾವ ಹಾಡು ಬೇಕು? ಯಪ್ಪ, ಫಿಲಮ್ ನೋಡಿದ್ಯಾ? ನೋಡಿದ್ಯಾ? ಎಷ್ಟೆಲ್ಲ ನೋಡಿದೆ? ಒಂದ್ಸಲ ನೋಡಿದ್ಯಾ? ಇನ್ನು ಒಂದ್ಸಲ ನೋಡು. ಹಾ ಗ್ರೀಶಾ, ನೀನ್ ಬೇಗ ಬೇಗ ಮಾತಾಡ್ಬೇಕಪ್ಪ ನೀನು. ಗ್ರೀಶಾ, ನೀನು ದೋಸೆ ಬಿಟ್ಟಂಗೆ ಮಾತಾಡ್ತೀಯಲ್ಲ ನೀನು, ಬಿಸಿಬೇಳೆ ಬಾತ್ ತಿಂದು. ಬೇಗ ಮಾತಾಡು, ಜೋರಾಗಿ ಜೋರಾಗಿ ಮಾತಾಡು. ನೀನೊಂದ್ಸಲ ನಿನ್ನ ಹೆಸರು ಜೋರಾಗಿ ಹೇಳ್ಬಿಡು ನೀನು. ಹೌದಾ? ಈಗ ನಿಮ್ಮೂರು ಯಾವ್ದು ಹೇಳೋ, ಜೋರಾಗಿ ಹೇಳೋ. ತಿಪ್ಟೂರು ಅಂದಿಯಲ್ಲೋ. ಅಜ್ಜಿ ಮನೆ ಬೆಂಗ್ಳೂರಾ? ನೀನ್ ತಿಪ್ಟೂರಲ್ಲಿದ್ಯಾ ಈಗ? ಆಯ್ತು ಪುಟ್ಟ. ರೇಡಿಯೋ ಕೇಳ್ತಾ ಇದೀಯಾ? ನಿನ್ ಇಷ್ಟವಾದ ಗೀತೆ ಪ್ರಸಾರವಾಗುತ್ತೆ. ಹಾ, ಕೇಳ್ತಾ ಇರೋ. ಬಾಯ್. ಚಾಕ್ಲೇಟ್ ತಿಂದ್ಯಾ? ನೀನ್ ಬೆಂಗ್ಳೂರಿಗೆ ಬಂದ್ರೆ ಚಾಕ್ಲೇಟ್ ಸಿಗ್ತಾ ಇತ್ತು ಇಲ್ಲಿ. ಹಾಲಿಡೇಸಿಗೆ ಬಂದಾಗ ಫೋನ್ ಮಾಡು ವಿವಿಧ ಭಾರತಿಗೆ, ನಿನಗೆ ಚಾಕ್ಲೇಟ್ ಕಳಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಪುಟ. ಬಾಯ್ ಬಾಯ್ ಕಣ. ನಿನ್ನ ಇಷ್ಟವಾದ ಹಾಡು ಪ್ರಸಾರ ಆಗುತ್ತೆ, ಕೇಳೀಗ. ಆಯ್ತಾ? ಓಕೆ.

0: ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ನಂದಿತಾ ನಮ್ಮ ಜೊತೆ ಇದ್ದಾರೆ. ನಂದಿತಾ, ನಂದಿತಾ,
1: ಹಲೋ,
0: ಕೇಳಿಸ್ತಾ ಇದೆಯಾ? ಏನ್ ಮಾಡ್ತಾ ಇದೀಯ? ನಿನ್ನ ಹೆಸರು ನಂದಿತಾ ತಾನೆ? ಏನ್ ಮಾಡ್ತಾ ಇದೀಯ ಮನೆಯಲ್ಲಿ?

0: ಟಿವಿ ನೋಡ್ತಾ ಇದೀಯಾ, ರೇಡಿಯೋ ಕೇಳ್ತಾ ಟಿವಿ ನೋಡ್ತಾ ಇದೀಯಾ, ಚೆನ್ನಾಗಿದೆ ಬಿಡು. ರೇಡಿಯೋ ಕೇಳ್ತಾ ಇದೀಯಾ, ಟಿವಿ ನೋಡ್ತಾ ಇದೀಯಾ? ಏನ
1: ರೇಡಿಯೋ?
0: ರೇಡಿಯೋ ನಿಮ್ಮ ಅಜ್ಜಿ ಕೇಳ್ತಾ ಇದಾರೆ. ಓಹೋ, ಭಾನುವಾರ ನಿಮ್ಮ ಅಜ್ಜಿಗಾಗಿ ನಿನ್ನ ಕಡೆಯಿಂದ ಡೆಡಿಕೇಶನ್ ಇದು. ಓಕೆ, ಯಾವ ಹಾಡ್ಬೇಕು ನಿನಗೆ? ಹಾ, ಬೊಂಬೆ ಹೇಳುತ್ತೈತೆ ಹಾಡ್ಬೇಕಾ? ವಿಜಯ್ ಪ್ರಕಾಶ್ ಹಾಡಿರೋದಲ್ವಾ? ಇವತ್ತು ಹೋಮ್ವರ್ಕ್ ಎಲ್ಲ ಮುಗಿಸ್ದೀಯ ನೀನು? ಆಯ್ತಾ? ಪ್ರಾಮಿಸ್ ಪ್ರಾಮಿಸ್ ಆಯ್ತಾ? ಮುಗಿಸಿದ್ಯೋ ಇಲ್ವೋ ಕರೆಕ್ಟಾಗಿ ಹೇಳು ನೀನು. ನನಗಿಲ್ಲಿ ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ ನೀನು ಏನು ಮಾಡಿಲ್ಲ, ಓತ್ಲ ಹೊಡಿತಾ ಇದೀಯ ಬೆಳಿಗ್ಗೆಯಿಂದ ಅಜ್ಜಿ ಜೊತೆ. ಹೌದಾ? ಮತ್ತೆ ಇವತ್ತು ಮಾಡಿದೆ ಅಂತ ಯಾಕೆ ಹೇಳ್ದೆ ನೀನು? ಸುಳ್ಳು ತಾನೆ? ನೆನ್ನೆ ಮುಗಿಸ್ಬಿಟ್ಯಾ? ವೆರಿ ಗುಡ್, ವೆರಿ ಗುಡ್. ಈಗ ನೀನು 3ನೇ ಕ್ಲಾಸ್ ಓದ್ತಾ ಇದೀಯಾ? ಮುಂದೆ ಏನಾಗ್ಬೇಕು ಅಂತಿದ್ಯಾ ನೀನು? ಟೀಚರ್ ಆಗ್ಬೇಕು ಅಂತಿದ್ಯಾ? ಸೂಪರ್, ಸೂಪರ್. ಒಳ್ಳೆ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ಯಾ. ಟೀಚರ್ ಅಂದ ಕೂಡ್ಲೆ ಪುಟಿ, ನಿನಗೆ ಯಾವ ಒಂದು ಒಳ್ಳೆ ಒಂದು ಉನ್ನತ ಒಂದು ಶ್ರೇಷ್ಠ ವ್ಯಕ್ತಿತ್ವ ನಮ್ಮ ಕಣ್ಣು ಮುಂದೆ ಬಂದಿಲ್ಲತ್ತೆ ಹೇಳು ನೋಡೋಣ. ನಮ್ಮ ಭಾರತದ ಇತಿಹಾಸನೇ ತಗೊಂಡಾಗ ನೀನು ಟೀಚರ್ ಆಗ್ಬೇಕು ಅಂತಿದ್ಯಾ ಅಲ್ವಾ? ವೆರಿ ಗುಡ್, ವೆರಿ ಗುಡ್. ನೀನ್ ಇಷ್ಟು ಸಖತ್ತಾಗಿ ಆನ್ಸರ್ ಕೊಟ್ಟಿರ್ಬೇಕಾದಾಗ ನಿನಗೆ ಈಗ ನಾನು ಏನ್ ಕೊಡ್ತೀನಿ ಗೊತ್ತಾ? ತಗ್ಗೋ ಸಖ ಬೇಕಾ? ಓಕೆ, ಓಕೆ, ಓಕೆ ಪುಟ್ಟಿ. ಹಾ, ನೀನ್ ಟೀಚರ್ ಆಗ್ಬೇಕು ಅಂತ ನಿನ್ನ ಆಸೆ ಇಟ್ಕೊಂಡಿದ್ಯಾ, ನಿನ್ನ ಆಸೆ ಬೇಗ ಈಡೇರ್ಲಿ. ಒಳ್ಳೆ ಟೀಚರ್ ಆಗೋ, ಒಳ್ಳೆ ಸತ್ಪ್ರಜೆಗಳನ್ನ ದೇಶಕ್ಕೆ ಕೊಡೋ ಪ್ರಯತ್ನವನ್ನ ಮಾಡು ನೀನು. ಖಂಡಿತ ಮಾಡ್ತೀಯ? ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇದೆಯಾ ನಿಂಗೆ? ಓದ್ಬೇಕು, ಓದು ಇನ್ಮೇಲೆ ಆಯ್ತಾ? ಓದೋ ಅಭ್ಯಾಸ ಇಲ್ದಲ್ಲ ಇದ್ರೆ ಇನ್ಮೇಲೆ ಓದು ಆಯ್ತಾ? ನೀನೇ ಓದ್ಬಿಟ್ಟು ನಿಮ್ ತಾತಂಗೆ ಹೇಳ್ಬಿಡು, ಅವಾಗ ನೀನು ಓದ್ದಂಗೆ ಆಗತ್ತೆ. ನಿಮ್ ತಾತಂಗೆ ಕಣ್ ಕಾಣಿಸತ್ತಾ ಕಣ್ ಕಾಣಿಸಲ್ವಾ ಜಾಸ್ತಿ ಕಾಣಿಸುತ್ತಾ? ಒಂದು ಕೆಲಸ ಮಾಡು ತಾತ, ನೀವೇನು ಓದಕ್ ಹೋಗ್ಬೇಡಿ, ನಾನೇ ಓದ್ ಹೇಳ್ತೀನಿ, ನೀವು ಬರೀ ಕೇಳಿಸ್ಕೊಳ್ಳಿ ಅಂತ ಹೇಳು. ಅವಾಗ ನಿನಗೂ ಅನುಕೂಲ ಆಗುತ್ತೆ, ತಾತಂಗೂ ಅನುಕೂಲ ಆಗುತ್ತೆ. ಹೆಂಗಿದೆ ಪ್ಲಾನು? ಸೂಪರ್ ಅಲ್ವಾ? ಹಂಗೆ ಮಾಡು ಇನ್ಮೇಲೆ. ಹ್ಮ್, ಓಕೆ ನಂದಿತಾ, ಬಾಯ್. ನಿನ್ನ ಇಷ್ಟದ ಗೀತೆ ಪ್ರಸಾರವಾಗುತ್ತೆ, ಪ್ರತಿ ಭಾನುವಾರ ಫೋನ್ ಮಾಡ್ತಾ ಇರು. ಬಾಯ್, ಬಾಯ್.

ಮಕ್ಕಳಿಗಾಗಿ ಮೂಡಿಬಂದ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುವ ಸಮಯ ಕೂಡ ಬಂದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿಯ ಮುಖ್ಯಾಂಶಗಳು. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮ ಮೂಡಿ ಬರುತ್ತೆ. ನೀವು ಸಂದೇಶವನ್ನು ಕಳಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ 9483091029, ಸಂಖ್ಯೆ ಮತ್ತೊಮ್ಮೆ 9483091029. ಕೇಳ್ತಾರೆ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ ಇಂದು ಸಂಜೆ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಈ ಎರಡು ದಿನಗಳ ಸಮ್ಮೇಳನವನ್ನು ಆಯೋಜಿಸಿದೆ. ಜನರ ಸೇವೆ ಕಾಂಗ್ರೆಸ್ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೆಬ್ಬಾಳದ ಭೂಪಸಂದ್ರದಲ್ಲಿ ಅತ್ಯಾಧುನಿಕ ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಮುಖ್ಯಮಂತ್ರಿ, ರಾಜ್ಯ ಸರ್ಕಾರ ಜನರ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದರು. 2027ರಲ್ಲಿ ನಡೆಯಲಿರುವ ಎರಡನೇ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಶೃಂಗಸಭೆಯನ್ನು ಜಾಗತಿಕ ಮಟ್ಟದ ಪ್ರಮುಖ ಕ್ವಾಂಟಮ್ ವೇದಿಕೆಯಾಗಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಜ್ಯದಲ್ಲಿನ ಬಡಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರಕ್ಕಾಗಿ ಎಕರೆಗೆ 25,000 ರೂಪಾಯಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ರಾಜ್ಯ ರೈತರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆಯ ಇಂದು ಕರಾವಳಿ, ಆಂಧ್ರಪ್ರದೇಶ, ಕರ್ನಾಟಕ, ಕೇರಳ, ಮಾಹೆ, ತಮಿಳುನಾಡು, ತೆಲಂಗಾಣ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಕೋಲಾರ ಜಿಲ್ಲೆಯಲ್ಲಿ ನಿನ್ನೆ ಆಯೋಜಿಸಿದ ರಾಷ್ಟೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಒಟ್ಟು 34,542 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡದ ಸ್ಪರ್ಧೆಯಲ್ಲಿ ಭಾರತ ಬೆಳ್ಳಿ ಪದಕ ಗೆದ್ದಿದೆ. ಎಲೆವೆನಿಲ್ ವಲರಿವನ್, ಸೋನಂ ಮಾಸ್ಕರ್ ಮತ್ತು ವಿದರ್ಶಾ ವಿನೋದ್ ಅವರನ್ನೊಳಗೊಂಡ ತಂಡ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಪದಕ ತಂದುಕೊಟ್ಟಿತು. ಜಪಾನ್ನ ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರಲ್ ಕರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಏಷ್ಯಾ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ವಿಭಾಗದ ಎರಡನೇ ಸೆಮಿಫೈನಲ್ನಿಂದು ಭಾರತ ನೀಡಿದ 196 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಬಾಂಗ್ಲಾದೇಶ ಇತ್ತೀಚಿನ ವರದಿಯಂತೆ 10 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 53 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು. ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಅಂತಾರಾಷ್ಟ್ರೀಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಷರತ್ತು ವಿಧಿಸಿದ ಇರಾನ್. ಏಷ್ಯನ್ ಕ್ರೀಡಾಕೂಟ, ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತಕ್ಕೆ ಬೆಳ್ಳಿ. ಮಹಿಳಾ ಹಾಕಿ, ಉಜ್ಬೇಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ ಇಂದು ಸಂಜೆ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಈ 2 ದಿನಗಳ ಸಮ್ಮೇಳನವನ್ನು ಆಯೋಜಿಸಿದೆ. ಸಮಾರಂಭದಲ್ಲಿ ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಬಿವಿ ನಾಗರತ್ನ, ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಮತ್ತು ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ ಇದೀಗ ಮೂಡಿಬರಲಿದೆ. 2016ರಲ್ಲಿ ಪ್ರಾರಂಭವಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಭಾರತದ ಉದ್ಯಮಶೀಲ ಸಂಸ್ಕೃತಿಯನ್ನು ಹಾಗೂ ಉದ್ಯೋಗಾಕ್ಷಿಗಳ ರಾಷ್ಟ್ರದಿಂದ ಉದ್ಯೋಗ ಸೃಷ್ಟಿಕರ್ತರ ಮತ್ತು ನಾವೀನ್ಯಕಾರರ ರಾಷ್ಟವಾಗಿ ಬದಲಾಯಿಸಲು ಹೊರಟಿದೆ. ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳೊಂದಿಗೆ ಪ್ರಾರಂಭವಾದದ್ದು 2026ರ ಮಾರ್ಚ್ ವೇಳೆಗೆ 2 ಲಕ್ಷಕ್ಕೂ ಹೆಚ್ಚು ಡಿಪಿಐಐಟಿ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳವರೆಗೆ ಬೆಳೆದು 23 ಲಕ್ಷಕ್ಕೂ ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನಾಗಿ ಮಾಡಿದೆ. ಈ ರೂಪಾಂತರವು ಕೇವಲ ಬೆಂಗಳೂರು, ಮುಂಬೈ ಅಥವಾ ದೆಹಲಿಗೆ ಸೀಮಿತವಾಗಿಲ್ಲ. ಸುಮಾರು 50%ರಷ್ಟು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಈಗ ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಆರಂಭವಾಗಿವೆ. ಇದು ಉದ್ಯಮಶೀಲತೆಯ ನಿಜವಾದ ವಿಕೇಂದ್ರೀಕರಣವನ್ನು ಸೂಚಿಸುತ್ತದೆ. ಪ್ರಮುಖವಾಗಿ 2026ರ ಮಾರ್ಚ್ ವೇಳೆಗೆ 1 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಕನಿಷ್ಠ 1 ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರನ್ನು ಹೊಂದಿವೆ. ಶಾಲೆಗಳಲ್ಲಿ 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ಭಾರತದಾದ್ಯಂತ 1.1 ಕೋಟಿಗೂ ಅಧಿಕ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. 2026ರ ಜುಲೈ 18ರಂದು ಹೈದರಾಬಾದ್ ಮೂಲದ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್ 1 ಉಪಗ್ರಹವನ್ನು ಉಡಾವಣೆ ಮಾಡಿತು. ಇದು ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ಮೊದಲ ಭಾರತೀಯ ಕಕ್ಷೀಯ ರಾಕೆಟ್ ಆಗಿದ್ದು, ಈ ಮೂಲಕ ಭಾರತವನ್ನು ಖಾಸಗಿ ಕಕ್ಷೀಯ ಉಡಾವಣಾ ಸಾಮರ್ಥ್ಯ ಹೊಂದಿರುವ 3ನೇ ದೇಶವನ್ನಾಗಿಸಿದೆ. ಸಬ್ಸಿಡಿ ದರದಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಮರುಭರ್ತಿಗೆ ಅಕ್ಟೋಬರ್ 1ರಿಂದ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅನ್ವಯವಾಗುವ ಸಬ್ಸಿಡಿಯೊಂದಿಗೆ ನಿಯಂತ್ರಿತ ಚಿಲ್ಲರೆ ಮಾರಾಟ ದರದಲ್ಲಿ ಸಿಲಿಂಡರ್ ಬುಕ್ ಮಾಡಲು ಗೃಹ ಬಳಕೆದಾರರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಪೂರ್ಣಗೊಳಿಸಿರಬೇಕು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಇದರಿಂದ ಸಬ್ಸಿಡಿ ಸಿಲಿಂಡರ್ಗಳು ಅರ್ಹ ಕುಟುಂಬಗಳಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಆಧಾರ್ ದೃಢೀಕೃತ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಜೋಡಿಸುವುದರಿಂದ ಸಬ್ಸಿಡಿ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆಗೆ ಅಕ್ರಮವಾಗಿ ವರ್ಗಾಯಿಸುವುದನ್ನು ತಡೆಯಲು ಸಾಧ್ಯವಾಗಲಿದೆ. ನಕಲಿ ಹಾಗೂ ಅನರ್ಹ ಸಂಪರ್ಕಗಳನ್ನು ತೆಗೆದುಹಾಕಿ ಸಬ್ಸಿಡಿ ವಿತರಣೆಯನ್ನು ಪಾರದರ್ಶಕ ಮತ್ತು ಉದ್ದೇಶಿತವಾಗಿಸಲು ಇದು ಸಹಕಾರಿಯಾಗಲಿದೆ. ಯಾವುದೇ ಅರ್ಹ ಕುಟುಂಬಕ್ಕೆ ಎಲ್ಪಿಜಿ ನಿರಾಕರಿಸುವ ಉದ್ದೇಶ ಇದರ ಹಿಂದೆ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಅರ್ಹ

0: ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಲು ಹಲವು ಸುಲಭ ಮಾರ್ಗಗಳಿವೆ. ಈಗಾಗಲೇ 27.43 ಕೋಟಿ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಿದ್ದು ಅವರು ಪುನಃ ಆಧಾರ್ ದೃಢೀಕರಣ ಮಾಡುವ ಅಗತ್ಯವಿಲ್ಲ. ಎಲ್ಪಿಜಿ ಸಿಲಿಂಡರ್ ವಿತರಣೆ ಸಂದರ್ಭದಲ್ಲಿ ವಿತರಕರ ಕೇಂದ್ರಗಳಲ್ಲಿ ಅಥವಾ ತೈಲ ಮಾರುಕಟ್ಟೆ ಕಂಪನಿಗಳ ಮೊಬೈಲ್ ಆಪ್ಗಳ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸಬಹುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಇರಾನ್ ತನ್ನ ಷರತ್ತುಗಳನ್ನು ಅಂತಾರಾಷ್ಟ್ರೀಯ ಮಧ್ಯಸ್ಥಗಾರರಿಗೆ ತಿಳಿಸಿದೆ. ಅಮೆರಿಕ ತನ್ನ ಬೇಡಿಕೆಗಳನ್ನು ತಿರಸ್ಕರಿಸಿದರೆ ನಿರ್ಣಾಯಕ ಯುದ್ಧಕ್ಕೆ ಸಿದ್ಧವಿರುವುದಾಗಿಯೂ ಇರಾನ್ ಎಚ್ಚರಿಸಿದೆ. ಈ ಕುರಿತು ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸೆನ್ ರೆಜಾಯಿ ಮಾತನಾಡಿ, ಎಲ್ಲಾ ರೀತಿಯ ಯುದ್ಧಕ್ಕೆ ಅಂತ್ಯ ಹಾಗೂ ಸ್ಥಗಿತಗೊಳಿಸಿರುವ ಇರಾನ್ನ ನಿಧಿಗಳ ಬಿಡುಗಡೆ ಹಾಗೂ ನೌಕಾ ದಿಗ್ಬಂಧನ ತೆರವು ತಮ್ಮ ಷರತ್ತುಗಳಲ್ಲಿ ಸೇರಿವೆ ಎಂದು ತಿಳಿಸಿದ್ದಾರೆ. ಹಿರಿಯ ಪತ್ರಕರ್ತೆ ಪಾಯಲ್ ಮೆಹ್ತಾ ಅವರು ಇಂದು ಮುಂಜಾನೆ ಮುಂಬೈನಲ್ಲಿ ನಿಧನರಾದರು. ಅವರಿಗೆ 46 ವರ್ಷ ವಯಸ್ಸಾಗಿತ್ತು. ಮುಂಬೈ ನಗರಕ್ಕೆ ಭೇಟಿ ನೀಡಿದ್ದ ಅವರು ಮುಂಜಾನೆ ಇದ್ದಕ್ಕಿದ್ದಂತೆ ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅಲ್ಲಿ ಅವರು ಕೊನೆಯುಸಿರೆಳೆದರು. ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್, ಅಶ್ವಿನಿ ವೈಷ್ಣವ್ ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಪಾಯಲ್ ಮೆಹ್ತಾ ಅವರು ಪರಿಶ್ರಮಿ ಪತ್ರಕರ್ತೆಯಾಗಿದ್ದು ಜನರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದರು, ರಾಷ್ಟೀಯ ವಿಚಾರಗಳ ಆಳವಾದ ತಿಳುವಳಿಕೆಯನ್ನು ತಮ್ಮ ವರದಿಗಳಲ್ಲಿ ಪ್ರತಿಬಿಂಬಿಸುತ್ತಿದ್ದರು ಎಂದು ಹೇಳಿದ್ದಾರೆ. ಪಾಯಲ್ ಮೆಹ್ತಾ ಅವರು ಅತ್ಯಂತ ಶ್ರಮಜೀವಿ ಹಾಗೂ ಸಮರ್ಪಣಾ ಭಾವದ ಪತ್ರಕರ್ತೆಯಾಗಿದ್ದರು. ಸಂಸತ್ತಿನ ಕಲಾಪಗಳ ವರದಿಯನ್ನು ಅಪಾರ ಬದ್ಧತೆ ಮತ್ತು ವೃತ್ತಿಪರತೆಯಿಂದ ನಿರ್ವಹಿಸುತ್ತಿದ್ದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತ ಬೆಳ್ಳಿ ಪದಕ ಗೆದ್ದಿದೆ. ಎಲವೇನಿಲ್ ಪಲರಿವನ್, ಸೋನಂ ಮಾಸ್ಕರ್ ಮತ್ತು ವಿದರ್ಶಾ ವಿನೋದ್ ಅವರನ್ನೊಳಗೊಂಡ ತಂಡ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಪದಕ ತಂದುಕೊಟ್ಟಿತು. ಭಾರತೀಯ ತಂಡ ಒಟ್ಟು 1898 ಅಂಕಗಳನ್ನು ಗಳಿಸಿ ಅಂಕಪಟ್ಟಿಯಲ್ಲಿ ಚೀನಾ ನಂತರದ ಸ್ಥಾನ ಪಡೆಯಿತು. ಇದೇ ವೇಳೆ ತೀವ್ರ ಪೈಪೋಟಿಯಿಂದ ಕೂಡಿದ ಮಹಿಳೆಯರ ಟ್ವೆಕ್ಬಾಲ್ ಸಿಂಗಲ್ಸ್ ಪಂದ್ಯದಲ್ಲಿ ಜಪಾನ್ನ ಯುಯಿನಾ ಸಕಮೊಟೋ ವಿರುದ್ಧ 2-0 ಅಂತರದಲ್ಲಿ ಸೋಲುವ ಮೂಲಕ ಭಾರತದ ಕ್ವಿನ್ಸಿ ಡಿಸೋಜಾ ಪದಕ ವಂಚಿತರಾದರು. ಈ ಪಂದ್ಯದಲ್ಲಿ ಸಕಮೊಟೋ 12-11 ಅಂತರದಲ್ಲಿ ಜಯ ಸಾಧಿಸಿದರು. ಆದರೆ ಕ್ವಿನ್ಸಿ ಡಿಸೋಜಾ ಅವರಿಗೆ ಪದಕ ಗೆಲ್ಲಲು ಮತ್ತೊಂದು ಅವಕಾಶವಿದೆ. ಅವರು ಮೊಹಮ್ಮದ್ ಅನಸ್ ಬೇಗ್ ಅವರೊಂದಿಗೆ ಮಿಶ್ರ ಡಬಲ್ಸ್ ವಿಭಾಗದ ಕಂಚಿನ ಪದಕಕ್ಕಾಗಿ ನಡೆಯಲಿರುವ ಪಂದ್ಯದಲ್ಲಿ ಸ್ಪರ್ಧಿಸಲಿದ್ದಾರೆ. ಜಪಾನ್ನ ಗಿಫು ಪ್ರಿಫೆಕ್ಚರಲ್ ಗ್ರೀನ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ 2026 ಹಾಕಿ ಪಂದ್ಯಾವಳಿಯ ಬಿ ಗುಂಪಿನ ತಮ್ಮ ಆರಂಭಿಕ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಉಜ್ಬೇಕಿಸ್ತಾನ ವಿರುದ್ಧ 19-0 ಅಂತರದ ಭರ್ಜರಿ ಗೆಲುವಿನೊಂದಿಗೆ ಅಭಿಯಾನ ಆರಂಭಿಸಿತು. ದೀಪಿಕಾ ಸೆಹ್ರಾವತ್ ಗರಿಷ್ಠ 8 ಗೋಲು ಗಳಿಸಿದರೆ ಇಶಿಕಾ ಚೌಧರಿ 3 ಗೋಲು ಹಾಗೂ ಲಾಲ್ಥಾಂಟ್ಲೋ ವಾಂಗಿ ಮತ್ತು ನೇಹಾ ತಲಾ 2 ಗೋಲು ಗಳಿಸಿದರು. ನಾಳೆ ನಡೆಯಲಿರುವ ಬಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಭಾರತ ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದೆ. ಜಪಾನ್ನ ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರಲ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ವಿಭಾಗದ 2ನೇ ಸೆಮಿಫೈನಲ್ನಲ್ಲಿ ಇಂದು ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 195 ರನ್ ಮಾಡಿದೆ. 196 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಬಾಂಗ್ಲಾದೇಶ ಇತ್ತೀಚಿನ ವರದಿಯಂತೆ 14.3 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 76 ರನ್ ಮಾಡಿ ಆಡುತ್ತಿದೆ. ಕರ್ನಾಟಕ, ಆಂಧ್ರಪ್ರದೇಶ ಕರಾವಳಿ, ಕೇರಳ, ಮಾಹೆ, ತಮಿಳುನಾಡು, ತೆಲಂಗಾಣ ಹಾಗೂ ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದೇ ವೇಳೆ ನಾಳೆಯವರೆಗೆ ಕರ್ನಾಟಕ, ಮಹಾರಾಷ್ಟ, ಒಡಿಶಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಸಿಡಿಲು ಹಾಗೂ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಅಂತಾರಾಷ್ಟ್ರೀಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಷರತ್ತು ವಿಧಿಸಿದ ಇರಾನ್. ಏಷ್ಯನ್ ಕ್ರೀಡಾಕೂಟ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತಕ್ಕೆ ಬೆಳ್ಳಿ. ಮಹಿಳಾ ಹಾಕಿ ಉಜ್ಬೇಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
5: ಕೇಳುಗರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತಾ ಹೀ ಸೇವಾ ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
6: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
7: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
6: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ. ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
7: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.
5: ಒಂದು ಗಂಟೆ 1:15 ಈ ಸಮಯದಲ್ಲಿ ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮಕ್ಕೆ ನಾವು ಈಗ ಸಾಗ್ತಾ ಇದ್ದೇವೆ. ಹಾಗೆ ಸಂದೇಶಗಳು, ಯಾರ್ಯಾರು ಸಂದೇಶ ಏನೇನು ಹೇಳ್ತಾ ಇದೆ ಅಂತ ಹೇಳಿ ಒಮ್ಮೆ ನೋಡುವ. ಡೈನಾಮಿಕ್ ಸ್ಟಾರ್ ದೇವರಾಜರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ಬೇಡಿ ಅಂತೇಳಿ ಯೋಗೇಶ್ ಎಂ ಸಿ ಮುಕುಡಹಳ್ಳಿ ಚಾಮರಾಜನಗರದಿಂದ ಹೇಳ್ತಾ ಇದ್ದಾರೆ. ಮೋಹನ್ ಕುಮಾರ್ ಭರಮಸಾಗರ ಚಳ್ಳೆಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಎಲ್ಲ ಮಧ್ಯಾಹ್ನದ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂಥೇಳಿ. ಸ್ವರೂಪ್ ಲೋಕೇಶ್ ಸಂದೇಶವನ್ನು ಕಳಿಸಿ, ಕಲಾಭಾರತಿಯಲ್ಲಿ ಮೂಡಿ ಬಂದಂತಹ ಡೈನಾಮಿಕ್ ಸ್ಟಾರ್ ದೇವರಾಜ್ ಅಪ್ರತಿಮ ನಟಬ, ಯಾವುದೇ ಪಾತ್ರಕ್ಕಾಗಲಿ ಜೀವ ತುಂಬಿ ನಟಿಸಿ ಸಿನಿ ರಸಿಕರ ಮನಸ್ಸನ್ನು ಗೆದ್ದಂತಹ ನಟ ಅವರಿಗೆ ನಮ್ಮ ಧನ್ಯವಾದಗಳಿರಲಿ, ಹುಟ್ಟುಹಬ್ಬದ ಶುಭಾಶಯಗಳಿರಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇನ್ಯಾರ ಸಂದೇಶ ಏನು ಹೇಳ್ತಾ ಇದೆ ಅಂಥೇಳಿ ಒಮ್ಮೆ ನೋಡುವ. ಹಾಗೆ ಸಂದೇಶಗಳು ಹಾಡಿಗಾಗಿ ಸಾಕಷ್ಟು ಸಂದೇಶಗಳು ನಾವು ಕೂಡ ನಮ್ಮಂತ ಬಂದಿದೆ. ಹಾಗೆ ಮಕ್ಕಳ ಭಾವನೆಗಳ ಜೊತೆ ನಮ್ಮ ಭಾವನೆಯನ್ನು ಬೆರೆಸಿ ಮಾತಾಡೋದು ತುಂಬ ಸುಲಭ ಅಂಥೇಳಿ ಅನ್ಬೋದು, ತುಂಬ ಸಾಹಸವನ್ನು ಮಾಡಬೇಕು. ಮುಡಿ ಬಂದ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಟ್ರಿ, ಧನ್ಯವಾದಗಳು ಅಂತೇಳಿ ಹನುಮಂತಪ್ಪ ಮಡಿವಾಳ ಅರ್ಜೆಗಳು ನಿಂದ ಹೇಳ್ತಾ ಇದ್ದಾರೆ. ಮತ್ತೆ ಇನ್ಯಾರ ಸಂದೇಶ ಬಂದಿದೆ ಒಮ್ಮೆ ನೋಡುವ. ಮಕ್ಕಳ ಜೊತೆ ಮಾತುಗಳ ಕಥೆಯನ್ನು ಕೇಳ್ತಾ ತುಂಬ ಸಂತೋಷಪಟ್ಟೆ, ಮುದ್ದಾದ ಮಾತುಗಳು ಅಂಥೇಳಿ ಪಾವಗಡದಿಂದ ರೇಣುಕಾ ಪ್ರಸಾದ್ ಹೇಳ್ತಾ ಇದ್ದಾರೆ. ಏನಾಗ್ಬಿಡುತ್ತೆ, ಒಂದೊಂದು ಸಂದೇಶಗಳು 4-5 ಸಲ ಕಳಿಸ್ಬಿಡ್ತಾರೆ. ಆ ಸಮಯದಲ್ಲಿ ಕೆಲವೊಬ್ಬರ ಸಂದೇಶಗಳು ನಮ್ಮಿಂದ ಕೈತಪ್ಪಿ ಹೋಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಹೇಳ್ತಾರೆ, ಅಯ್ಯೋ ನನ್ನ ಸಂದೇಶ ಓದಲೇ ಇಲ್ವಲ್ಲ ಸರ್, ನೀವು ನಮ್ಮ ಫೀಡ್ಬ್ಯಾಕನ್ನು ನೀವು ತಗೊಳ್ಳೋದೇ ಇಲ್ವಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ನಿಮ್ಮ ಒಂದು ಸಂದೇಶಗಳು ಬರಲಿ, ಆ ಸಂದೇಶಗಳ ನಂತರ ನಿಮ್ಮ ಸಂದೇಶಗಳು ಬರಲಿ, ಏನು ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಪದೇ ಪದೇ ಆ ಸಂದೇಶಗಳನ್ನೇ ಕಳಿಸ್ಬಿಡ್ತೀರಿ. ಆ ಸಮಯದಲ್ಲಿ ನಿಮ್ಮ ಕೆಲವಷ್ಟು ಸಂದೇಶಗಳು ನಮ್ಮಿಂದ ಕೈತಪ್ಪಿ ಹೋಗುತ್ತೆ, ನೀವು ಕೂಡ ಬೇಸರಿಸ್ತೀರಿ, ಬೇಸರಿಸಬೇಡಿ ಅಂತೇಳಿ ಹೇಳ್ತಾ ಈಗ ಸಂದೇಶ ನಮಗೆ ಸಂಗೀತ

ಸಂಗೀತ ನಿಮಗೆ ಕಾರ್ಯಕ್ರಮದ ಮೊದಲ ಹಾಡು ಪ್ರಸಾರವಾಗುತ್ತೆ. ಪ್ರೇಮದ ಕಾಣಿಕೆ ಚಿತ್ರದ್ದು ಹಾಡಿಗಾಗಿ ಕೋರಿಕೆಯನ್ನು ಸಲ್ಲಿಸಿದ್ರು. ಪಾವಗಡದಿಂದ ರೇಣುಕಾ ಪ್ರಸಾದ್ ಅವರು ನನ್ನ ಶ್ರೀಮತಿ ಅಂಜಲಿಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ, ಯಾವ ಹಾಡು ಅಂತ ಹೇಳಿದ್ರೆ ಪ್ರೇಮದ ಕಾಣಿಕೆ ಚಿತ್ರದಿಂದ ಬಾನಿಗೊಂದು ಎಲೆ ಎಲ್ಲಿದೆ ಈ ಹಾಡನ್ನು ಪ್ರಸಾರ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಈ ಹಾಡಲ್ಲಿರೋ ಸಾಹಿತ್ಯ ನೋಡಿದ್ರೆ ಇವರು ಯಾಕೋ ನನ್ನ ಶ್ರೀಮತಿಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಇರಲಿ, ನೋಡೋಣ ನಿಮ್ಮ ಗೀತೆ ಪ್ರಸಾರವಾಗುತ್ತೆ.

ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳ್ತಾ ಸಾಗುವ ಈ ಸಮಯ ಭಾನುವಾರದ ಮಧ್ಯಾಹ್ನದಲ್ಲಿ ಪಾವಗಡದಿಂದ ರೇಣುಕಾ ಪ್ರಸಾದ್ ಅವರು ಕೋರಿ ಅವರ ಶ್ರೀಮತಿಗಾಗಿ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ರು. ಇದರಲ್ಲಿ ಏನೋ ಮರ್ಮ ಇರ್ಬೋದು, ಮೊದಲೇ ಹೆಂಗಸರಿಗೆ ಆಸೆ ಸ್ವಲ್ಪ ಜಾಸ್ತಿ, ಅದರಲ್ಲೂ ಈ ಗೀತೆಯೇ ಪ್ರಸಾರ ಮಾಡಿ ಅಂತ ಹೇಳಿ ಅದು ಭಾನುವಾರನೇ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಹಾ ಚೆನ್ನಾಗಿದೆ. ಇರಲಿ, ಕಾರ್ಯಕ್ರಮದಲ್ಲಿ ಈಗ ಮುಂದೆ ಸಾಗ್ತಾ ಸೌಭಾಗ್ಯ ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸಿ ಬಂಗಾರದ ಮನುಷ್ಯ ಚಿತ್ರದ ಒಂದು ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ, ತುಂಬ ದಿನಗಳಿಂದ ಕೇಳಲೇಬೇಕು ಅಂತ ಹೇಳಿ ಕಾಯ್ತಾ ಇದ್ದೆ. ನನ್ನ ಕೋರಿಕೆಯನ್ನು ದಯವಿಟ್ಟು ಕಡೆಗಣಿಸಬೇಡಿ, ಈ ಒಂದು ಗೀತೆ ಪ್ರಸಾರಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಿಮ್ಮ ಇಷ್ಟದ ಗೀತೆ ಯಾವಾಗ ಪ್ರಸಾರವಾಗುತ್ತೆ?

ಸಾಕಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನಲ್ಲಿ ಆಗಾಗಲೇ ತುಂಬಿ ಹೋಗಿದೆ. 125 ಸಂದೇಶಗಳು ಕಾರ್ಡುಗಳಿಗಾಗಿ ಕೋರಿಕೆಯನ್ನು ಸಲ್ಲಿಸಿ ಬಂದಿರತಕ್ಕಂತಹ ಸಂದೇಶಗಳು ತುಂಬ ಧನ್ಯವಾದಗಳು. ನಮ್ಮ ಕೇಳುಗರು ಅಷ್ಟು ಖುಷಿಪಟ್ಟು ಗೀತೆಗಳನ್ನು ಕೇಳಲೇಬೇಕು ಅಂಥೇಳಿ ಸಂದೇಶವನ್ನು ಕಳಿಸಿದರೆ, ಕೆಲವು ಶ್ರೋತೃಗಳು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನಮ್ಮ ಗೀತೆ ಆದರೆ ಪ್ರಸಾರ ಮಾಡಿ ಇಲ್ಲ ಅಂತ ಹೇಳಿದ್ರೆ ಪ್ರಸಾರವಾಗ್ತಾ ಇರೋ ಇತರ ಶ್ರೋತೃಗಳ ಗೀತೆಗಳೇ ತುಂಬ ಇಷ್ಟನೂ ಆಗ್ತಾನೇ ಇದೆ ಅಂಥೇಳಿ ಎಷ್ಟು ವಿನಮ್ರವಾಗಿ ನಮ್ಮ ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ ಬಹಳ ಖುಷಿಯಾಗುತ್ತೆ. ಸೀಮಿತ ಅವಧಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಗೀತೆಗಳನ್ನು ಪ್ರಸಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲೋ ಒಂದು ಕಡೆ ನಿಮ್ಮ ಗೀತೆಗಳು ಪ್ರಸಾರವಾಗಲಿಲ್ಲ ಅಂತ ಹೇಳಿದ್ರೆ ಬೇಸರಿಸುವ ಅಗತ್ಯವಿಲ್ಲ, ನಿಮ್ಮ ಗೀತೆ ಪ್ರಸಾರವಾಗ್ತಾನೇ ಇರುತ್ತೆ. ವಿವಿಧ ಭಾರತಿಯನ್ನು ಸದಾ ಕೇಳ್ತಾ ಇರಿ, ವಿವಿಧ ಭಾರತಿಯೊಂದಿಗೆ ಸದಾ ಜೊತೆಯಾಗಿರಿ. 102.9 FM ಭಾನುವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ಈಗ ಪ್ರಸಾರವಾಗುತ್ತೆ ದೇವರ ಕಣ್ಣು ಚಿತ್ರದ ಗೀತೆ ನಿನ್ನ ನೀನು ಮರೆತರೇನು ಸುಖವಿದೆ. ಈ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಸ್ವಾತಿ ಭಟ್, ವಿದ್ಯಾ ಭಟ್, ಗೌರಿ ಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ. ಅವರ ಕೋರಿಕೆಯ ಗೀತೆ ಈಗ ಪ್ರಸಾರವಾಗುತ್ತೆ.

ನರಸಿಂಹ ಆರ್ ಎಂ ಸಿ ಆರ್ ಮತ್ತು ಬೈರೇಗೌಡ ನಿಖಿಲ್ ವಿದ್ಯಾ ಭವ್ಯ ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಾಳೆಗಾರ ಚಿತ್ರದ ಈ ಒಂದು ಗೀತೆ ಪ್ರಸಾರವಾಗುತ್ತಾ ಅಂತೇಳಿ ಕೇಳ್ತಾ ಇದ್ರೆ, ಇದು ನನ್ನೂರು, ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ನಿಖಿಲ್ ವಿದ್ಯಾ ಭವ್ಯ ಲಗ್ಗೆರೆ ಇಂದ ಸಂದೇಶ ಬಂದಿದೆ. ಬೈರೇಗೌಡ ಇವರ ಜೊತೆಯಾಗಿ ಸಂದೇಶವನ್ನು ಕಳಿಸಿದರೆ ಇವರ ಕೋರಿಕೆ ಗೀತೆ ಇವಾಗ ಪ್ರಸಾರವಾಗುತ್ತೆ. ಹಾಗೆ ಕೋರಿಕೆಗಾಗಿ ಸಾಕಷ್ಟು ಸಂದೇಶಗಳು ನಮ್ಮತ್ತ ಬಂದಿದೆ. ರಾಜು ಹಳೇಬೇಟ್ನಿಂದ, ರಾಣಿ ಚನ್ನಪಟ್ಟಣದಿಂದ, ಸಿ ಟಿ ಚಂದ್ರಶೇಖರ್, ವಸಂತ್ ಕುಮಾರಿ ಅತಿ ಚೋಡೇನಹಳ್ಳಿಯಿಂದ, ರಮೇಶ ಶಿವಪುತ್ರ ಚೌಗಲ ರಾಯಬಾಗದಿಂದ, ಅಮೃತ ಅವರ ಸಂದೇಶ ನಮ್ಮತ್ತ ಬಂದಿದೆ. ಮಾಧವ ಅರ್ಜುನ ರಾಯಬಾಗದಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಧನುಷ್ ಅವರ ಸಂದೇಶ ನಮ್ಮತ್ತ ಬಂದಿದೆ ಜೆ ಪಿ ಪಾರ್ಕ್ ನಿಂದ, ಧನುಷ್ ಮತ್ತು ಮಂಜುನಾಥ್ ಅವರು. ಹಾಗೆ ಅನುಷ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಸಂದೇಶಗಳು ಗೀತೆಗಾಗಿ ಬಂದಿದೆ. ಎಷ್ಟು ಸಾಧ್ಯವೋ ಅಷ್ಟು ಗೀತೆಗಳು ಪ್ರಸಾರವಾಗುತ್ತೆ, ನಿಮ್ಮ ಹಾಡು ಪ್ರಸಾರ ಆಗ್ತಾನೇ ಇರುತ್ತೆ. ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಕಾದಿರಿ ಅಂತೇಳಿ ಹೇಳ್ತಾ ಇದ್ದೇನೆ. ಹಾಗೆ ಅರುಣರಾಗ ಚಿತ್ರದ ಗೀತೆ ಪ್ರಸಾರವಾಗುತ್ತಾ ಅಂಥೇಳಿ ಶ್ರವಂತ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಅರುಣರಾಗ ಚಿತ್ರದ ಹಾಡು ಇವತ್ತಿನ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತೆ. ಮಡಿವಾಳ ರಿಂದರಿಗೆ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದರೆ ಇವರ ಜೊತೆ ವಿರೂಪಾಕ್ಷಪ್ಪ, ಕಾವ್ಯ, ಗೌರಿ, ರೇಣುಕಾ, ರುದ್ರಪ್ಪ, ಶೀಲಾ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ.

ಕಾರ್ಯಕ್ರಮದಲ್ಲಿ ಈಗ ಮುಂದುವರಿಯುತ್ತಾ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಬಡವ ರಾಸ್ಕಲ್ ಚಿತ್ರದಿಂದ ಉಡುಪಿ ಹೋಟೆಲ್ ಈ ಹಾಡನ್ನು ಪ್ರಸಾರ ಮಾಡೋಕ್ಕಾಗತ್ತಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಿಂದು ಪ್ರಕಾಶ್ ಅವರಿಗೋಸ್ಕರ ಈ ಗೀತೆ ಪ್ರಸಾರವಾಗುತ್ತೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM ನ ಮಧ್ಯಾಹ್ನದ ಪ್ರಸಾರದಲ್ಲಿ ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮದ ಈ ಹೊತ್ತು.

ಅನುಷಾ ಅವರು ಸಂದೇಶವನ್ನು ಕಳಿಸಿ ಗಾಂಧಿನಗರ ಚಿತ್ರದ ಈ ಗೀತೆ ಪ್ರಸಾರಿಸ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅನುಷಾ ಅವರ ಕೋರಿಕೆಯ ಗೀತೆ ಮೂಡಿ ಬರ್ತಾ ಇದೆ ಗಾಂಧಿನಗರ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ.

ಇವತ್ತಿನ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ಒಂದು ಗಮನಿಸಿರಬಹುದು, ನವರಸಗಳು ತುಂಬಿದ ಗೀತೆಗಳು ಪ್ರಸಾರವಾಯಿತು. ಈಗ ಪ್ರಸಾರವಾಗುತ್ತೆ ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ಸಂದೇಶವನ್ನು ಕಳಿಸಿ ಡಾಕ್ಟರ್ ರಾಜ್ ಅಭಿನಯದ ಈ ಒಂದು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೀರಾ. ನನ್ನ ನೀನು ಗೆಲ್ಲಲಾರೆ ಈ ಗೀತೆ

ಶ್ರೋತೃಗಳ ಸಂದೇಶವನ್ನು ನೋಡ್ತಾ ಇದ್ರೆ ಅವರ ಒಂದು ಸಾತ್ವಿಕ ಕೋಪ ತುಂಬ ಖುಷಿ ಕೊಡುತ್ತೆ. ಚಿದಾನಂದ ಟಿ ವಿ ಸರ್ಕಲ್ನಿಂದ ಹೇಳ್ತಾ ಇದ್ದಾರೆ, ನನ್ನ ಗೀತೆ ಪ್ರಸಾರ ಆಗಲೇ ಇಲ್ಲ, ಇರಲಿ ಬಿಡಿ ಸರ್ ಅಂತೇಳಿ ಹೇಳ್ತಾ ಇದ್ದಾರೆ. ಇರುವ ಸೀಮಿತ ಅವಧಿಯಲ್ಲಿ ಎಲ್ಲ ಗೀತೆಗಳನ್ನು ಪ್ರಸಾರಿಸೋದು ತುಂಬ ಕಷ್ಟ ಆಗುತ್ತೆ, ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಆದರೂ ಕೂಡ ಆಯ್ದ ಕೆಲವು ಅಪರೂಪದ ಗೀತೆಗಳನ್ನು ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ನಿಮ್ಮ ಸಂದೇಶಕ್ಕೆ ಖಂಡಿತ ಧನ್ಯವಾದಗಳನ್ನು ಹೇಳಬೇಕು. ಸಾಕಷ್ಟು ಶ್ರೋತೃಗಳ ಸಂದೇಶ, ಕೋರಿಕೆಯ ಸಂದೇಶಗಳು ನಮ್ಮ ಹತ್ರ ಬಂದಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಅಂತ ಹೇಳ್ತಾ, ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮದ ಈ ಕೊನೆಯ ಗೀತೆ ಇಲ್ಲಿಗೆ, ಈ ಕೊನೆಯ ಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಗಿಯುತ್ತೆ. 2 ಗಂಟೆಗೆ ಇಂಗ್ಲೀಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಎರಡು ಗಂಟೆ 12:12 ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM ನ ವೀಕೆಂಡ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿ ಶರಪಂಜರ ಚಿತ್ರದ ಗೀತೆ ಮೂಡಿ ಬಂತು. ದ ರಾ ಬೇಂದ್ರೆ ಅವರ ಸಾಹಿತ್ಯ ಇದು. ಚಿತ್ರಸಂಗೀತ ಕೇಳಬಡಿಸಿದ್ದು ವಿಜಯ ಭಾಸ್ಕರ್ ಅವರು. ಇಂದ್ರಜಿತ್ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಬಿ ಆರ್ ಛಾಯಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

0: ಮಿಂಚಿನ ಹೊಸ ಗಾನ. ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ.
1: ಸ್ನೇಹಿತರೆ, 2:40 ಚಿತ್ರತಾನ ಕಾರ್ಯಕ್ರಮದಲ್ಲಿ ಈ ದಿನ ಅರುಣರಾಗ ಚಿತ್ರದ ಗೀತೆಗೆ ಪ್ರಸಾರವಾಗುತ್ತೆ. 2:30 ಸರಿಯಾಗಿ ಪ್ರದೇಶ ಸಮಾಚಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಎರಡು ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ, ನಂತರ 2:40 ಚಿತ್ರತಾಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜನರ ಸೇವೆಯೇ ಸರ್ಕಾರದ ಮೊದಲ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿನ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಘೋಷಣೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಜಾಗತಿಕ ಕ್ವಾಂಟಂ ವೇದಿಕೆಯಾಗಿ 2027ರ ಬೆಂಗಳೂರು ಕ್ವಾಂಟಂ ಶೃಂಗಸಭೆ ವಿಸ್ತರಿಸಲು ರಾಜ್ಯ ಸಜ್ಜು, ಡಾ ಅಜಯ್ ಧರ್ಮಸಿಂಗ್. ಬರಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರಕ್ಕೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹ. ಜನರ ಸೇವೆಯೇ ಕಾಂಗ್ರೆಸ್ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೆಬ್ಬಾಳದ ಭೂಪಸಂದ್ರದಲ್ಲಿ ಅತ್ಯಾಧುನಿಕ ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಮುಖ್ಯಮಂತ್ರಿ, ರಾಜ್ಯ ಸರ್ಕಾರ ಜನರ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿದೆ. ಕನಕಪುರದಲ್ಲಿ ತಾಯಿ ಮಗು ಆಸ್ಪತ್ರೆ ಮಾಡಲಾಗಿದೆ. ಇಡೀ ದೇಶದಲ್ಲಿ ಎಲ್ಲಿಯೂ ನಮ್ಮ ರೀತಿಯ ಆರೋಗ್ಯ ವ್ಯವಸ್ಥೆ ಇಲ್ಲ. ದೇಶ ವಿದೇಶಗಳಿಂದ ಜನರು ನಮ್ಮ ರಾಜ್ಯಕ್ಕೆ ಬರುತ್ತಿದ್ದಾರೆ ಎಂದರು. ಬೇರೆ ರಾಜ್ಯದ 49 ಲಕ್ಷ ಜನರು ಇಲ್ಲಿಗೆ ಬಂದು ಕೆಲಸ ಮಾಡುತ್ತಿದ್ದು, ಬೆಂಗಳೂರು ಒಂದರಲ್ಲಿ 52,000 ವೈದ್ಯರು ಕೆಲಸ ಮಾಡುತ್ತಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಸಚಿವ ಭೈರತಿ ಸುರೇಶ ಮಾತನಾಡಿ, ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಒಳಪಡುವ ತಾಲೂಕುಗಳನ್ನು ಗುರುತಿಸಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಪೀಡಿತ ಪ್ರದೇಶ ಘೋಷಣೆಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ 10 ಪ್ರಮುಖ ಮಾನದಂಡಗಳನ್ನು ಪರಿಗಣಿಸಲಾಗುತ್ತದೆ. ಉಪಗ್ರಹ ಆಧಾರಿತ ಚಿತ್ರಗಳು ಹಾಗೂ ಅದರಿಂದ ಸಂಗ್ರಹಿಸಿದ ದತ್ತಾಂಶಗಳನ್ನು ಆಧರಿಸಿ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಲಾಗುತ್ತದೆ ಎಂದು ಹೇಳಿದರು. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿತ್ತು. ತದನಂತರ 24 ತಾಲೂಕುಗಳನ್ನು ಸೇರಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ 52 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದರು. ಲಭ್ಯವಿರುವ ಮಾಹಿತಿ ಪ್ರಕಾರ ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳು ಅಂತಿಮವಾಗಿ ಬರಪೀಡಿತ ಎಂದು ಘೋಷಣೆಯಾಗುವ ನಿರೀಕ್ಷೆಯಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ರಾಜ್ಯದ 101 ತಾಲೂಕುಗಳಲ್ಲಿ ಬರದಿಂದಾಗಿ ಸುಮಾರು 18,000 ಕೋಟಿ ರೂಪಾಯಿ ನಷ್ಟ ಸಂಭವಿಸಿದ್ದು, ಮೊದಲ ಹಂತದಲ್ಲಿ 3,500 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಅವರು ತಿಳಿಸಿದರು.
1: ನಾನು ಇವತ್ತು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡೋದಿದೆಯಲ್ಲ, ಅದು ಕೇಂದ್ರ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಆಗುವಂತ ಸ್ಯಾಟಲೈಟ್ ಪಿಕ್ಚರ್ಸ್ ತಗೊಂಡು ಮತ್ತು ಸ್ಯಾಟಲೈಟ್ ಮೂಲಕ ಅವರು ಡೇಟಾ ಕಲೆಕ್ಟ್ ಮಾಡಿ ಅದರ ಮೇಲೆ ಅದು ಪ್ಯಾರಾಮೀಟರ್ಸ್ ಏನು ಕೊಟ್ಟಿದ್ದಾರೆ ಆ ಚೌಕಟ್ಟಿನಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದರಲ್ಲಿ ಯಾವ ತಾಲೂಕು ಆ 10 ಪ್ಯಾರಾಮೀಟರ್ಸ್ ಗೆ ಸ್ಪಂದಿಸುತ್ತೆ ಅದನ್ನ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ತಾರೆ.
0: 2027ರಲ್ಲಿ ನಡೆಯಲಿರುವ 2ನೇ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಶೃಂಗಸಭೆಯನ್ನು ಜಾಗತಿಕ ಮಟ್ಟದ ಪ್ರಮುಖ ಕ್ವಾಂಟಮ್ ವೇದಿಕೆಯಾಗಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕ್ಯೂಎನ್ಯು ಲ್ಯಾಬ್ನ 10ನೇ ವಾರ್ಷಿಕೋತ್ಸವ ಹಾಗೂ ಕ್ಯೂಶೀಲ್ಡ್ 2.0 ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮುಂದಿನ ಸಮಾವೇಶದಲ್ಲಿ ಜಾಗತಿಕ ಸಂಶೋಧಕರು, ತಂತ್ರಜ್ಞ ಕಂಪನಿಗಳು, ನವೋದ್ಯಮಗಳು, ಹೂಡಿಕೆದಾರರು ಮತ್ತು ನೀತಿ ನಿರ್ಧಾರಕರ ಹೆಚ್ಚಿನ ಪಾಲ್ಗೊಳ್ಳುವಿಕೆಗೆ ಒತ್ತು ನೀಡಲಾಗುವುದು ಎಂದರು. 2027ರ ಶೃಂಗಸಭೆ ಕೇವಲ ಸಮ್ಮೇಳನವಾಗಿರಬಾರದು, ಸಂಶೋಧನೆ, ಉದ್ಯಮ, ನವೋದ್ಯಮ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ಸಹಭಾಗಿತ್ವಗಳನ್ನು ಒಂದೇ ವೇದಿಕೆಗೆ ಸಂಪರ್ಕಿಸುವ ಜಾಗತಿಕ ಕ್ವಾಂಟಮ್ ವೇದಿಕೆಯಾಗಬೇಕು ಎಂದು ಅವರು ಹೇಳಿದರು. ಕ್ವಾಂಟಮ್ ಸಂಶೋಧನೆ, ಹಾರ್ಡ್ವೇರ್, ನವೋದ್ಯಮಗಳು, ಪ್ರತಿಭೆ, ಉದ್ಯಮ ಮತ್ತು ವಾಣಿಜ್ಯೀಕರಣವನ್ನು ಒಂದೇ ವ್ಯವಸ್ಥೆಯಲ್ಲಿ ಒಗ್ಗೂಡಿಸುವುದು ಕ್ವಾಂಟಮ್ ಸಿಟಿಯ ಉದ್ದೇಶವಾಗಿದೆ. 2035ರ ವೇಳೆಗೆ $20 ಬಿಲಿಯನ್ ಕ್ವಾಂಟಮ್ ಆರ್ಥಿಕತೆಯನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ಅವರು ಹೇಳಿದರು. ಭಾರತೀಯ ತಂತ್ರಜ್ಞಾನಗಳನ್ನು ಜಾಗತಿಕ ಮಾರುಕಟ್ಟೆಗೆ ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿರುವ ಸ್ವದೇಶಿ ಡೀಪ್ಟೆಕ್ ಕಂಪನಿಗಳಿಗೆ ರಾಜ್ಯ ಸರ್ಕಾರ ನಿರಂತರ ಪ್ರೋತ್ಸಾಹ ನೀಡಲಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ, ಕರಡು ಮತದಾರರ ಪಟ್ಟಿಯಲ್ಲಿ ಬಿಟ್ಟು ಹೋಗಿರುವ ಅರ್ಹ ಮತದಾರರ ಮರುಸೇರ್ಪಡೆ ಹಾಗೂ ಹೊಸ ಮತದಾರರ ನೋಂದಣಿ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕೋಲಾರದಲ್ಲಿಂದು ಆಯೋಜಿಸಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಸಾರ್ವಜನಿಕರು ಪಟ್ಟಿಯಲ್ಲಿ ತಮ್ಮ ಹೆಸರು ಹಾಗೂ ಇತರೆ ವಿವರಗಳು ಸರಿಯಾಗಿವೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು. ಒಂದು ವೇಳೆ ಹೆಸರು ಬಿಟ್ಟು ಹೋಗಿದ್ದರೆ ಕೂಡಲೇ ನಿಮ್ಮ ವ್ಯಾಪ್ತಿಯ ಬೂತ್ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವ ಮೂಲಕ ಮರು ಸೇರ್ಪಡೆ ಮಾಡಿಕೊಳ್ಳಬಹುದು ಎಂದು ತಿಳಿಸಿದರು. ಕರಡು ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರು ಬಿಟ್ಟು ಹೋಗಿದ್ದಲ್ಲಿ ನಿಗದಿತ ಪ್ರಕ್ರಿಯೆಯಂತೆ ಮರು ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇದೇ ವೇಳೆ 18 ವರ್ಷ ಪೂರ್ಣಗೊಂಡಿರುವ ಯುವಜನರು ಹೊಸ ಮತದಾರರಾಗಿ ನೋಂದಾಯಿಸಿಕೊಳ್ಳುವಂತೆಯೂ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರಿಗೆ ಸಂಬಂಧಿಸಿದ ವಿವಿಧ ಸೇವೆಗಳನ್ನು ಚುನಾವಣಾ ಆಯೋಗದ ಆನ್ಲೈನ್ ವ್ಯವಸ್ಥೆಗಳ ವೋಟರ್ ಹೆಲ್ಪ್ಲೈನ್ ಮೂಲಕವೂ ಪಡೆಯಬಹುದಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ಅರ್ಹ ನಾಗರಿಕರು ತಮ್ಮ ಮತದಾರದ ಹಕ್ಕನ್ನು ಚಲಾಯಿಸಲು ಅನುಕೂಲವಾಗುವಂತೆ ನೋಂದಣಿ ಹಾಗೂ ಪಟ್ಟಿಯಲ್ಲಿನ ವಿವರಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ರಾಜ್ಯದಲ್ಲಿನ ಬರ ಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರವಾಗಿ ಎಕರೆಗೆ 25,000 ರೂಪಾಯಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ರಾಜ್ಯ ರೈತರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಜಾನುವಾರುಗಳ ಮೇವಿಗಾಗಿ ಮೇವು ಬ್ಯಾಂಕ್ ತೆರೆಯಬೇಕು. ರೈತರು ವಲಸೆ ಹೋಗುವುದನ್ನು ತಪ್ಪಿಸಲು ಕೂಡಲೇ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಕಾಮಗಾರಿ ಕೈಗೆತ್ತಿಕೊಂಡು ರೈತರಿಗೆ ಧನಸಹಾಯ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಒಣಗುತ್ತಿರುವ ಬೆಳೆಗಳನ್ನು ರಕ್ಷಿಸಲು ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಅವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ನಿನ್ನೆ ಆಯೋಜಿಸಿದ್ದ ರಾಷ್ಟೀಯ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಒಟ್ಟು 34,542 ಪ್ರಕರಣಗಳನ್ನು ರಾಜ್ಯಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ 3,294 ಸಿವಿಲ್, ಕ್ರಿಮಿನಲ್ ಹಾಗೂ ವಿಮಾ ಪರಿಹಾರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸಲಾಗಿದೆ. ನ್ಯಾಯಾಲಯದ ಬಾಕಿ ಪ್ರಕರಣಗಳಲ್ಲಿ 223 ಚೆಕ್ ಬೌನ್ಸ್, 11 ಕೌಟುಂಬಿಕ ವ್ಯಾಜ್ಯಗಳು, 56 ಆಸ್ತಿ ವಿಭಾಗದ ದಾವೆಗಳು, 18 ಮೋಟಾರು ವಾಹನ ಅಪಘಾತ ಪರಿಹಾರ ಪ್ರಕರಣಗಳು, 12 ಕ್ರಿಮಿನಲ್ ಕಾಂಪೌಂಡೇಬಲ್, 270 ಇತರೆ ಸಿವಿಲ್ ಹಾಗೂ 2,604 ಇತರೆ ಕ್ರಿಮಿನಲ್ ಪ್ರಕರಣಗಳು ಒಳಗೊಂಡಿವೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಈ ಅದಾಲತ್ನಲ್ಲಿ ಭಿನ್ನಾಭಿಪ್ರಾಯಗಳಿಂದ ದೂರಾಗಿದ್ದ 3 ದಂಪತಿಗಳು ಮತ್ತೆ ಒಂದಾಗಿದ್ದಾರೆ. ಜೊತೆಗೆ ಪೋಷಕರನ್ನು ಕಡೆಗಣಿಸುವ ಪ್ರವೃತ್ತಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅಜ್ಜ, ಮಗ ಮತ್ತು ಮೊಮ್ಮಗ ಹೀಗೆ 3 ತಲೆಮಾರುಗಳನ್ನು ಒಂದೇ ವೇದಿಕೆಗೆ ಕರೆತಂದು ಸೂಕ್ತ ತಿಳುವಳಿಕೆ ನೀಡಿ ರಾಜಸಂಧಾನ ಮಾಡಿಸುವ ಮೂಲಕ ಆದರ್ಶ ಕೌಟುಂಬಿಕ ಬಾಂಧವ್ಯವನ್ನು ಮರುಸ್ಥಾಪಿಸಲಾಯಿತು ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೂಡಿ ಮಾಹಿತಿ ನೀಡಿದ್ದಾರೆ. ನಗರದಲ್ಲಿ 2 ಹಂತದಲ್ಲಿ ಸಂಚಾರ ನಿರ್ವಹಣಾ ವ್ಯವಸ್ಥೆ ರೂಪಿಸಲಾಗಿದೆ. ಈ ಹೊಸ ವ್ಯವಸ್ಥೆಗೆ ಹದ್ದಿನ ಕಣ್ಣು ಎಂಬುದಾಗಿ ಹೆಸರಿಡಲಾಗಿದೆ. ಈವರೆಗೆ 5,574 ವಾಹನ ಸವಾರರಿಗೆ ದಂಡ ವಿಧಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಸದ್ಯ ಹಾವೇರಿಯ 4 ವೃತ್ತಗಳಲ್ಲಿ ಐಟಿಎಂಎಸ್ ವ್ಯವಸ್ಥೆ ಇದೆ. ಈ ಕ್ಯಾಮೆರಾಗಳಲ್ಲಿ ಸೆರೆಯಾಗುವ ಚಿತ್ರಗಳನ್ನು ವೀಕ್ಷಿಸಲು ಹಾಗೂ ಈ ಚಲನ್ ಸೃಷ್ಟಿಸಲು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಕಮಾಂಡ್ ಕೇಂದ್ರ ತೆರೆಯಲಾಗಿದೆ. ಈ ಕೇಂದ್ರದ ಮೂಲಕ ಕ್ಯಾಮೆರಾ ಕಾರ್ಯಾಚರಣೆಯನ್ನು ನಿಖರವಾಗಿ ವೀಕ್ಷಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ಸೇವೆಯೇ ಸರ್ಕಾರದ ಮೊದಲ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿನ 200 ಹೆಚ್ಚು ತಾಲೂಕುಗಳು ಬರಪೀಡಿತ ಘೋಷಣೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಜಾಗತಿಕ ಕ್ವಾಂಟಮ್ ವೇದಿಕೆಯಾಗಿ 2027 ಬೆಂಗಳೂರು ಕ್ವಾಂಟಮ್ ಶೃಂಗಸಭೆ ವಿಸ್ತರಿಸಲು ರಾಜ್ಯ ಸಜ್ಜು, ಡಾ ಅಜಯ್ ಧರ್ಮಸಿಂಗ್. ಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರಕ್ಕೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಚಿತ್ರದಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಚಿತ್ರದಾನ ಕಾರ್ಯಕ್ರಮದಲ್ಲಿ ಅರುಣರಾಗ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಅರುಣರಾಗ ಅಂದ ಕೂಡಲೇ ನಮ್ಮ ಮನಸ್ಸಿನ ನೆನಪಿನ ತೆರೆಯ ಮೇಲೆ ಮೂಡಿ ಬರುತ್ತೆ ಅನಂತನಾಗ್ ಅವರ ಭಾವಾಭಿನಯ. ಹಿರಿಯ ನಟ ಅನಂತನಾಗ್ ಅವರು ಸೆಪ್ಟೆಂಬರ್ 22ನೇ ತಾರೀಕು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಅವರು ಸ್ವೀಕರಿಸಲಿದ್ದಾರೆ. 5 ದಶಕಗಳಿಗೂ ಹೆಚ್ಚಿನ ಕಾಲ ಅವರ ಸುಪ್ರಸಿದ್ಧ ಸಿನಿಮಾದ ಆ ಒಂದು ವೃತ್ತಿ ಜೀವನ ಮತ್ತು 300ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅವರ ನಟನೆ ಆ ಭಾವಾಭಿನಯಕ್ಕೆ ಸಂದ ಪ್ರಶಸ್ತಿ ಇದು. ಹಾಗೆ ಇದೊಂದು ದೊಡ್ಡ ಮೈಲುಗಲ್ಲು ಕೂಡ. 1995ರಲ್ಲಿ ಡಾಕ್ಟರ್ ರಾಜ್ ಅವರ ನಂತರ ಭಾರತದ ಅತ್ಯುನ್ನತ ಸಿನಿಮಾ ಪ್ರಶಸ್ತಿಯನ್ನು ಪಡೆದಂಥ ಎರಡನೇ ಕನ್ನಡ ನಟ ಅಂತ ಹೇಳಿದ್ರೆ ಅನಂತನಾಗ್ ಅವರು. ಅವರಿಗೆ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಲಭಿಸ್ತಾ ಇದೆ. ತುಂಬ ಸಂತೋಷ, ಸಡಗರ, ಸಂಭ್ರಮದ ವಿಚಾರ ಕನ್ನಡಿಗರಿಗೆ. ಹಾಗೆ ಈ ಪ್ರಶಸ್ತಿಯ ಕುರಿತಾದ ಒಂದು ಇಷ್ಟು ಕಿರು ಮಾಹಿತಿಯೊಂದಿಗೆ ಇವತ್ತಿನ ಚಿತ್ರದಾನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ದಾದಾ ಸಾಹೇಬ್ ಫಾಲ್ಕೆ ಅವರ ಮೂಲ ಹೆಸರು ದುಂಡಿರಾಜ್ ಗೋವಿಂದ ಫಾಲ್ಕೆ ಅಂಥೇಳಿ ಈ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದೀವಲ್ಲ, ಆ ದಾದಾ ಸಾಹೇಬ್ ಫಾಲ್ಕೆ ಅಂತಕ್ಕಂಥವರ ಮೂಲ ಹೆಸರು ದುಂಡಿರಾಜ್ ಗೋವಿಂದ ಫಾಲ್ಕೆ. ಇವರು 30ನೇ ತಾರೀಕು 1870 ಮಹಾರಾಷ್ಟ್ರದ ನಾಸಿಕ್ ಬಳಿಯ ತ್ರಯಂಬಕೇಶ್ವರದಲ್ಲಿ ಇವರು ಜನಿಸ್ತಾರೆ. ಮುಂಬೈನ ಪ್ರಸಿದ್ಧ ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ನಲ್ಲಿ ಕಲಾಶಿಕ್ಷಣವನ್ನು ಪಡೀತಾರೆ. ಶಿಲ್ಪಕಲೆ, ಛಾಯಾಗ್ರಹಣ, ಮುದ್ರಣ ತಂತ್ರಜ್ಞಾನದಲ್ಲಿ ಅಪಾರವಾದ ಆಸಕ್ತಿಯನ್ನು ಹೊಂದಿದ್ದರು ದುಂಡಿರಾಜ್ ಗೋವಿಂದ ಫಾಲ್ಕೆ. ಸಿನಿಮಾ ರಂಗಕ್ಕೆ ಬರುವ ಮುನ್ನ ಇವರು ಮುದ್ರಣಾಲಯದಲ್ಲಿ ಮತ್ತು ನಾಟಕ ರಂಗದಲ್ಲಿ ಇವರು ಕೆಲಸ ಮಾಡಿರ್ತಾರೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿರ್ತಕ್ಕಂಥವರು ದಾದಾ ಸಾಹೇಬ್ ಫಾಲ್ಕೆ ಅವರು. ಅವರನ್ನು ಭಾರತೀಯ ಚಿತ್ರರಂಗದ ಪಿತಾಮಹ ಅಂತ ಕೂಡ ಕರೀತಾರೆ. ಭಾರತದ ಮೊದಲ ಪೂರ್ಣ ಪ್ರಮಾಣದ ಮೂಕಿ ಚಲನಚಿತ್ರವನ್ನು ನಿರ್ಮಿಸುವ ಮೂಲಕ ದೇಶದಲ್ಲಿ ಚಿತ್ರರಂಗದ ಉಗಮಕ್ಕೆ ಕಾರಣರಾಗ್ತಾರೆ ದುಂಡಿರಾಜ್ ಗೋವಿಂದ ಫಾಲ್ಕೆ ಅವರು. ಹಾಗೆ ಭಾರತದ ಮೊದಲ ಚಲನಚಿತ್ರ ರಾಜ ಹರಿಶ್ಚಂದ್ರ, ಇದು 1913ರಲ್ಲಿ ಬಿಡುಗಡೆಯಾದಂತಹ ಮೂಕಿ ಚಿತ್ರ. ಇದನ್ನು ಭಾರತೀಯ ಚಿತ್ರರಂಗದ ಪಿತಾಮಹರಾದಂತಹ ದಾದಾ ಸಾಹೇಬ್ ಫಾಲ್ಕೆ ಅವರು ನಿರ್ಮಿಸಿ ನಿರ್ದೇಶನ ಮಾಡಿರ್ತಾರೆ. ಆ ಕಾಲದಲ್ಲಿ ಸಿನಿಮಾ ನಿರ್ಮಾಣ ಅನ್ನೋದು ತುಂಬ ಸುಲಭದ ವಿಚಾರ ಏನಾಗಿರಲಿಲ್ಲ. ಹಣಕಾಸಿನ ಮುಗ್ಗಟ್ಟಿರ್ಬೋದು. ಆ ಸಮಯದಲ್ಲಿ ಕೂಡ ಈ ಒಂದು ಮಾಹಿತಿಯ ಪ್ರಕಾರ ಅವರು ತಮ್ಮ ಹೆಂಡತಿಯ ಒಡವೆಗಳನ್ನು ಅಡವಿಟ್ಟು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ, ರಾಜ ಹರಿಶ್ಚಂದ್ರ ಚಿತ್ರವನ್ನು ಅಂತ ಕೂಡ. ಅಂದಿನ ದಿನಗಳಲ್ಲಿ ಮಹಿಳೆಯರು ಸಿನಿಮಾದಲ್ಲಿ ನಟಿಸೋದಕ್ಕೆ ಹೆಚ್ಚಾಗಿ ಬರ್ತಾ ಇರಲಿಲ್ಲ. ಪುರುಷರೇ ಸ್ತ್ರೀ ಪಾತ್ರಗಳನ್ನು ಕೂಡ ನಿರ್ವಹಣೆ ಮಾಡ್ತಾಯಿದ್ರು. ಈ ಚಿತ್ರ 3ನೇ ತಾರೀಕು 1913ರಂದು ಮುಂಬೈನ ಕೊರೋನೇಷನ್ ಸಿನಿಮಾದಲ್ಲಿ ಬಿಡುಗಡೆಯಾಗುತ್ತೆ. ಭಾರೀ ಯಶಸ್ಸನ್ನು ಕಾಣುತ್ತೆ ರಾಜ ಹರಿಶ್ಚಂದ್ರ ಚಿತ್ರ 1913ರಲ್ಲಿ. ರಾಜ ಹರಿಶ್ಚಂದ್ರ ಚಿತ್ರದ ನಂತರ ಫಾಲ್ಕೆ ಅವರು ಏನು ಮಾಡ್ತಾರೆ, ಅವರ ವೃತ್ತಿ ಜೀವನದಲ್ಲಿ ಹಿಂದಿರುಗಿ ನೋಡೋದೇ ಇಲ್ಲ. ನಾಸಿಕ್ನಲ್ಲಿ ಇವರೊಂದು ಸ್ಟುಡಿಯೋನ ಸ್ಥಾಪನೆ ಮಾಡ್ತಾರೆ. ತಮ್ಮ ಜೀವಿತಾವಧಿಯಲ್ಲಿ 95ಕ್ಕೂ ಹೆಚ್ಚು ಚಲನಚಿತ್ರ ಮತ್ತು 26 ಕಿರುಚಿತ್ರಗಳನ್ನು ಇವರು ನಿರ್ಮಾಣ ಮಾಡ್ತಾರೆ ಫಾಲ್ಕೆಯವರು. ಭಾರತೀಯ ಚಿತ್ರರಂಗಕ್ಕೆ ಅವರು ನೀಡಿದಂತಹ ಅಮೂಲ್ಯ ಕೊಡುಗೆಯನ್ನು ಸ್ಮರಿಸೋದಕ್ಕೆ ಭಾರತ ಸರ್ಕಾರ 1969ರಲ್ಲಿ ಅವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುತ್ತೆ. ಇದು ಭಾರತೀಯ ಚಿತ್ರರಂಗದ ಅತ್ಯುನ್ನತ ಮತ್ತು ಅತ್ಯಂತ ಗೌರವಾನ್ವಿತ ಜೀವಮಾನ ಸಾಧನೆ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು ಗೊತ್ತಾ? ನಟಿ ದೇವಿಕಾರಾಣಿಯವರು. ಕನ್ನಡ ಚಿತ್ರರಂಗದ ಧ್ರುವತಾರೆ ಡಾಕ್ಟರ್ ರಾಜ್ 1995ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೀತಾರೆ. 31 ವರ್ಷಗಳ ನಂತರ ಹಿರಿಯ ನಟ, ಸಹಜ ಸುಂದರ ನಗುಮಗದ ಅನಂತನಾಗ್ ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ. ಈ ಪ್ರಶಸ್ತಿಯನ್ನು ಸಂದಿರೋದಕ್ಕೆ ಎಲ್ಲರ ಸಡಗರ ಸಂಭ್ರಮ. ಆ ಕುರಿತಾಗಿ 22ನೇ ತಾರೀಕು ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ ಗುಜರಾತ್ನಲ್ಲಿ.
1: ವಿವಿಧ ಭಾರತಿ 102.9 ಎಫ್ಎಂ.
2: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19ರಿಂದ 27ರವರೆಗೆ ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್.

ಅಲ್ಲಿ ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ಮೇಳ 2026.

ಸ್ನೇಹಿತರೆ, ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಅರುಣರಾಗ ಚಿತ್ರದ ಗೀತೆ ಪ್ರಸಾರವಾಗ್ತದೆ. ಮೂಡಿ ಬಂದ ಗೀತೆ ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದ್ದಂತಹ ಗೀತೆಯನ್ನು ಇವಾಗ ಕೇಳಿದ್ರಿ.

ಈಗ ಪ್ರಸಾರವಾಗುತ್ತೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಎಮ್ ರಂಗರಾವ್ ಅವರ ಸಂಗೀತವಿರುವ ಈ ಗೀತೆ.

ಸ್ನೇಹಿತರೆ, ಈ ಗೀತೆಯೊಂದಿಗೆ ಇವತ್ತಿನ ಚಿತ್ರತಾನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಬಂದಿದೆ. 4 ಗಂಟೆ ಇನ್ನು ಮುಂದೆ 3 ಗಂಟೆಯಿಂದ 4 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮೊಂದಿಗೆ ನಾನಿರ್ತೇನೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

0: ಮಧುರಿಕೆ, ಓ ಮಧುರಿಕೆ ಜಲ್ದಿ ಇದರ.
1: ಆಯಿ
0: ಮಧುರಿಕಾ, ರಾಜಕುಮಾರಿ ಪದ್ಮಾವತಿ ಸಿರ್ ಪೀಡಾ ಸೆ ವ್ಯಾಕುಲ್ ಹೈ. ತೂ ಜಾ ಔರ್ ಆರ್ಯ ಅವಂತಿಕಾ ಕೋ ಬುಲಾ ಲಾ.
1: ರಾಜಕುಮಾರಿ ಕಹಾ ಹೈ?
0: ಉದ್ಯಾನ ವಾಲೆ ಸಮುದ್ರ ಗೃಹ ಮೇ. ಮೈ ಆರ್ಯ ವಸಂತ ಕೋ ಖೋಜ್ತಿ ಹೂ, ವೇ ಭೀ ಸ್ವಾಮಿ ಕೋ ಯೇ ಸಂದೇಶ ದೇ ದೇ.

0: ಸಮಯ ಆಗಿದೆ 4:30 ಪರಿಮಳ ಕಾರ್ಯಕ್ರಮಕ್ಕೆ. ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ.

0: ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು ಭಾವ ಜಗತ್ತಿನ ಭೋರ್ಗರೆತ
1: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ
1: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
0: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ
2: ವಿವಿಧ ಭಾರತಿ 102.9

0: ಆಡಿಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಪರಿಮಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಶುರು ಮಾಡೋಣ, ಆದರೆ ನಿಮಗೊಂದು ಪುಟ್ಟ ತಲೆಗೆ ಒಂಚೂರು ಕೆಲಸ ಕೊಡ್ತೀನಿ, ತಲೆಗೆ ಒಂದು ಪುಟ್ಟ ಕೆಲಸ ಅಂತ ಹೇಳಬೇಕಾದ್ರೂ ಕರ್ಕೊಳ್ಳಿ. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿಯಾದಂತಹ ಚಿತ್ರ ಇದು. ಎವರ್ ಗ್ರೀನ್ ಅಂತೀವಲ್ಲ ಹಾಗೆ, ಇವತ್ತಿಗೂ ಕೂಡ ಅಷ್ಟೇ ಹಸಿರಾಗಿರ್ತಕ್ಕಂತಹ ಚಿತ್ರ. ಸೈಕಾಲಜಿಕಲ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಫಿಲಮ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತಿಗೆ ಆ ಚಿತ್ರವನ್ನು ನೋಡಲಿ ಅಥವಾ ಇನ್ನೊಂದು 20 ವರ್ಷಕ್ಕೆ ಬಿಟ್ಟು ಆ ಚಿತ್ರವನ್ನು ನೋಡಿದ್ರೂ ಕೂಡ ಆ ಚಿತ್ರದ ತಾಕತ್ತು, ಅದರ ಹೊಳಪು, ಅದರ ಕಥಾವಸ್ತು ಪ್ರಸ್ತುತ ಪ್ರಸ್ತುತ ಪ್ರಸ್ತುತ, ಯಾವ ದಿನಮಾನಕ್ಕೂ ತಗೊಂಡ್ರೂ ಪ್ರಸ್ತುತ. ಆ ಒಂದು ಚಿತ್ರದ ಕುರಿತಾದ, ಆ ಚಿತ್ರದ ಹಿನ್ನೆಲೆಯ ಕುರಿತಾಗಿ ನಾವು ಮಾತಾಡೋಣ. ನಿಮಗೊಂದು ಪುಟ್ಟ ಕ್ಲೂ ಕೊಡಬೇಕು ಅಂತ ಹೇಳಿದ್ರೆ 1997, ಇವತ್ತಿಗೆ 29 ವರ್ಷಗಳ ಹಿಂದೆ ಬಿಡುಗಡೆಗೊಂಡ ಚಿತ್ರ ಇದು. ಇವತ್ತಿಗೂ ಕೂಡ ಪ್ರಸ್ತುತ, ಇನ್ನು 20 ವರ್ಷಕ್ಕೂ ಕೂಡ ಈ ಚಿತ್ರ ಪ್ರಸ್ತುತ. ಯಾವುದಿರ್ಬೋದು ಆ ಚಿತ್ರ? ಆ ಚಿತ್ರದ ಕುರಿತಾದ ಒಂದಷ್ಟು ಮಾತು ಮಾಹಿತಿಯೊಂದಿಗೆ ಸಾಕ್ತೇವೆ. ನಿಮಗೇನಾದರೂ ಅನ್ಸಿದ್ರೆ ಈ ಚಿತ್ರ ಇರಬಹುದಾ ಅಥವಾ ಈ ಚಿತ್ರದ ಬಗ್ಗೆ ಮಾತಾಡಬಹುದೇನೋ ಅಂಥೇಳಿ ಅನ್ಸಿದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೇನು ಹೋಗಬೇಡಿ, ಒಂದು ಸಂದೇಶವನ್ನು ಕಳಿಸಿ ಅಷ್ಟೇ. ಗೊತ್ತಾಗ್ದಲ್ಲ ಇದ್ದರೆ ಪ್ರಾಬ್ಲಮೇ ಇಲ್ಲ, ನಾನೇ ಹೇಳ್ತೀನಿ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಆ ಚಿತ್ರದ್ದಲ್ಲ, ಒಂದಿಷ್ಟು ಗೀತೆಗಳನ್ನು ಕೇಳ್ತಾ ಒಂದು 10 ನಿಮಿಷ ಕಾಲಹರಣ ಮಾಡೋಣ. ಸಂದೇಶವನ್ನು ಕಳಿಸ್ಬೇಕಾದ್ರೆ ನಿಮಗೆ ಸಂಖ್ಯೆ ಗೊತ್ತೇ ಇದೆ, 9483091029. ಸಂಖ್ಯೆ ಮತ್ತೊಮ್ಮೆ 9494830919. ಈ ಸಂಖ್ಯೆಗೆ ನಿಮ್ಮ ಏನಾದರೂ ಅಭಿಪ್ರಾಯಗಳಿದ್ದರೆ, ಈ ಕುರಿತಾಗ ಮಾತಾಡಬಹುದೇನೋ ಅಂಥೇಳಿ ಅನಿಸಿದ್ರೆ, ಒಂದು ಕ್ಲೂ ಕೂಡ ನಿಮಗೆ ಕೊಟ್ಟಿದ್ದೀನಿ. 1997 ಬಿಡುಗಡೆಗೊಂಡ ಚಿತ್ರ ಇದು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿಯಾದಂತಹ ಚಿತ್ರ, ಸದಾ ಹಸಿರಾಗಿರತಕ್ಕಂತಹ ಸೈಕಾಲಜಿಕಲ್ ರೊಮ್ಯಾಂಟಿಕ್ ಆ್ಯಂಡ್ ಥ್ರಿಲ್ಲರ್ ಈ ಸಿನಿಮಾದ ಕುರಿತಾಗಿ

ಹುಡುಕುತ್ತ ನಿನ್ನ ಕೂಗಿರೆ.

ನಮ್ಮ ಶ್ರೋತೃಗಳು ನಾವು ಅನ್ಕಂಡ ಹಾಗಿಲ್ಲ ಬಿಡ್ರಿ, ಸಿಕ್ಕಾಪಟ್ಟೆ ಬ್ರಿಲಿಯಂಟು. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ರಪ್ ಅಂಥೇಳಿ ಸಂದೇಶವನ್ನು ಕಳಿಸೇಬಿಟ್ರು, ಕರೆಕ್ಟಾಗೇ ಹೇಳಿದ್ದಾರೆ. ಅವರಿಗೆ ಈಗ ನಾನು ಏನು ಗಿಫ್ಟ್ ಕೊಡ್ಬೋದು ಅಂತ ಹೇಳಿದ್ರೆ, ಅಂದರೆ ಅವರ ಊಹೆ, ಅವರ

ಸಮಯ ಪ್ರಜ್ಞೆ ತುಂಬ ಮೆಚ್ಚತಕ್ಕಂಥದ್ದು. ಇನ್ನು ನಾನು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ಏನೋ ಗೊತ್ತಿಲ್ಲ, ಪರಕಾಯ ಪ್ರವೇಶ ಮಾಡಿಬಿಟ್ರು ಅಂತ ಹೇಳಿ ಅನ್ಸತ್ತೆ. ರಪ್ ಅಂಥೇಳಿ ಮೆಸೇಜ್ ಕಳಿಸೇಬಿಟ್ರು. ಆಮೇಲೆ ಶ್ವೇತಾ ಹೆಸರಾವ್ ಸುಳ್ಯದಿಂದ ಸಂದೇಶವನ್ನು ಕಳಿಸಿದ್ರು, ಅವ್ರಿಗೂ ನಾವು ಕ್ಲ್ಯಾಪ್ ಕೊಡಲೇಬೇಕು. ಇರಲಿ, ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಕಾಯೋಣ. ಮತ್ತೇನಾದ್ರು ಕ್ಲೂ ಕೊಡಬೇಕಾ ಅಂಥೇಳಿ ನೋಡಿದ್ರೆ ಕ್ಲೂ ಏನು ಬೇಡ, ಆಗಲೇ ಒಂದಿಬ್ಬರು ಸಂದೇಶವನ್ನು ಕಳಿಸಿ ಇದೇ ಇರ್ಬೋದಾ ಅಂತ ಹೇಳಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಮತ್ತು ಶ್ವೇತಾ ಹೆಸರಾವ್ ಸುಳ್ಯದಿಂದ ಸಂದೇಶವನ್ನು ಕಳಿಸಿ ಕರೆಕ್ಟಾಗೇ ಹೇಳಿದ್ದಾರೆ. ಆದರೆ ಇನ್ನೊಂದು ಸಾಂಗ್ ಕೇಳ್ಕೊಂಬಂದ್ಬಿಡೋಣ, ಆಮೇಲೆ ಮಾತು ಶುರು ಮಾಡೋಣ. ಅದ್ರ ಮುಂಚೆ ಇನ್ನೊಂದು ಕ್ಲೂ ಕೊಡಬೇಕಾ ಕೊಡಬಾರ್ದ ಅಂಥೇಳಿ ಯೋಚನೆ ಮಾಡ್ತೀನಿ. ಈ ಹಾಡನ್ನು ಕೇಳಿದ ಮೇಲಾದರೂ ಏನಾದರೂ ಒಂಚೂರು ಅನುಮಾನ ಬಂದರೆ ದಯವಿಟ್ಟು ಮೆಸೇಜ್ ಮಾಡಿ 9483091029.

0: ध्यान दें, आपकी मेहनत को राष्ट्रीय पहचान, पशुपालन क्षेत्र में उत्कृष्ट योगदान देने और नवीन प्रौद्योगिकी प्रथाओं को अपनाने वालों को भारत सरकार का पशुपालन एवं डेयरी विभाग प्रदान करता है राष्ट्रीय सम्मान। आज ही नामांकन करें राष्ट्रीय गोपाल रत्न पुरस्कार 2026 के लिए। इस पुरस्कार के लिए 3 श्रेणियों में होता है चयन, सर्वश्रेष्ठ डेयरी किसान, सर्वश्रेष्ठ डेयरी सहकारी समिति और सर्वश्रेष्ठ AI तकनीशियन। उत्तर पूर्वी क्षेत्र और हिमालयी राज्यों के लिए विशेष पुरस्कार का प्रावधान। नामांकन की तिथि 10 अगस्त से 10 सितंबर 2026 तक, तो देर किस बात की। आज ही आवेदन करें www.awards.gov.in पर या संपर्क करें नजदीकी CSC केंद्र पर। राष्ट्रीय गोपाल रत्न पुरस्कार 2026, पशुपालन एवं डेयरी विभाग, भारत सरकार द्वारा जनहित में जारी।
1: ಸ್ನೇಹಿತರೆ, ಇಂದಿಗೆ ಸರಿಯಾಗಿ 29 ವರ್ಷ ಆಯಿತು ಆ ಚಿತ್ರಕ್ಕೆ. ನಾನು ಹೇಳಿದ ಹಾಗೆ ಇವತ್ತು 29 ವರ್ಷ, ಮುಂದಿನ 29 ವರ್ಷಕ್ಕೂ ಕೂಡ ಈ ಚಿತ್ರ ತುಂಬ ಪ್ರಸ್ತುತವಾಗಿರುತ್ತೆ ಅಂತೇಳಿ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿಯಾದಂತಹ ಚಿತ್ರ ಇದು. ಸದಾ ಹಸಿರಾಗಿರ್ತಕ್ಕಂತಹ ಸೈಕಾಲಜಿಕಲ್ ರೊಮ್ಯಾಂಟಿಕ್ ಆ್ಯಂಡ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳಿದ್ರೆ ಇದು. ಹಾಗೆ ಮುಂದುವರೆದು ಹೋಗ್ತಾ ನಿಮಗೆ ಈಗ ಗೊತ್ತಾಗ್ಬಿಡುತ್ತೆ, 1997 ಬಿಡುಗಡೆಯಾಗಿ ಇದು ಬಾಕ್ಸ್ ಆಫೀಸ್ನ ಧೂಳಿಪಟ ಮಾಡಿರುತ್ತೆ ಚಿತ್ರ. ಚಿತ್ರದ ಡೈರೆಕ್ಷನ್ ದಿನೇಶ್ ಬಾಬು ಅವರದ್ದು. ಕಥೆಯ ಮುಖ್ಯ ಹೂರಣ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ನಿಮಗೆ ಗೊತ್ತಾಗೇ ಬಿಡುತ್ತೆ. ಆದರೂ ಇನ್ನೊಂದು ಕ್ಲೂನ ಹೇಳ್ತಾ ಇದ್ದೀನಿ, ನೀವು ಕ್ಲೂನೇ ನಿಮಗೆ ತಕ್ಷಣ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಈಗ ನಾನು ಮಾತಾಡ್ತಾ ಇದ್ದೀನಲ್ಲ ಅದರ ಹಿಂದೆ ಒಂದು ಫಿಲ್ಲರ್ ಸಾಂಗ್ ಬರ್ತಾ ಇದೆಯಲ್ಲ, ಅದನ್ನು ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಚಿತ್ರದ ಕತೆ 3 ಮುಖ್ಯ ಪಾತ್ರಗಳ ಸುತ್ತ ಸುತ್ತುತ್ತೆ. ಮತ್ತು ಇನ್ನೊಂದು ವಿಶೇಷ ಗೊತ್ತಾ, ಆ ಸೈಕೋ ಪ್ರೇಮಿಯ ಹಾವಭಾವ, ಕಣ್ಣಿನ ನೋಟ ಇವತ್ತಿಗೂ ಕೂಡ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ಆ ಪಾತ್ರಕ್ಕಾಗಿ ಅವರಿಗೆ ವ್ಯಾಪಕ ಪ್ರಶಸ್ತಿಗಳು ಕೂಡ ಲಭಿಸಿದೆ. ಇವಾಗ ನಿಮಗೆ ಖಂಡಿತ ಗೊತ್ತಾಗತ್ತೆ ಆ ಚಿತ್ರ ಯಾವುದು.

chicka chicka chicka chicka chicka chay chicka chicka chay chicka chicka chay. ನೂರು ಜನರು ಬಂದರು, ನೂರು ಜನ

1997ರಲ್ಲಿ ಬಿಡುಗೊಂಡ ತುಂಬ ಖ್ಯಾತಿಯ ಚಿತ್ರ ಇದು. ಸಾಕಷ್ಟು ಸಂದೇಶಗಳು ನಮ್ಮ ಹತ್ರ ಬಂದಿದೆ. ಸರಿಯಾದ ಉತ್ತರನೇ ಕೊಟ್ಬಿಟ್ರು, ಯಾಕೋ ಗೊತ್ತಿಲ್ಲ. ಆ ಫಿಲ್ಲರನ್ನು ಕೇಳ್ಕೊಂಡು ಏನೋ ಎಲ್ಲ ಸಂದೇಶಗಳು ಕರೆಕ್ಟಾಗೇ ಬಂದ್ಬಿಡ್ತು. ಆದರೆ ಫಸ್ಟ್ ಪ್ರೈಸ್ ಮಾತ್ರ ಹನುಮಂತಪ್ಪ ಜಗಳೂರು ಮತ್ತು ಶ್ವೇತಾ ಎಸ್ ರಾವ್ ಸುಳ್ಯ ಇವರಿಗೆ ಹೋಗುತ್ತೆ. ನಿಮಗೆಲ್ಲ ಏನಪ್ಪ ಅಂತ ಹೇಳಿದ್ರೆ,

ಒಂದು ಸಮಾಧಾನಕರ ಬಹುಮಾನ ಕೊಟ್ಟೆ. ಸ್ನೇಹಿತರೆ, ನಿಮ್ಮ ಸ್ಪಂದನೆಗೆ ತುಂಬ ಧನ್ಯವಾದಗಳನ್ನೇ ಹೇಳಬೇಕು. ಹೌದು, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿಯಾದ ಸದಾ ಹಸಿರಾಗಿರ್ತಕ್ಕಂಥ ಸೈಕಲಾಜಿಕಲ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಮೂವಿ ಅಂತ ಹೇಳಿದ್ರೆ ದಿನೇಶ್ ಬಾಬು ನಿರ್ದೇಶನದಲ್ಲಿ 1997 ಬಿಡುಗಡೆಯಾದ ಚಿತ್ರ ಇದು. ಚಿತ್ರದ ಕತೆ ಮೂರು ಪಾತ್ರಗಳ ಸುತ್ತ ಸುತ್ತುತ್ತೆ. ಗಂಡ, ಹೆಂಡತಿ ಮತ್ತೆ ಒಬ್ಬ ಬಾಲ್ಯದ ಸ್ನೇಹಿತ. ಸಂತೋಷದ ಜೀವನದ ನಡುವೆ ಬಾಲ್ಯದ ಸ್ನೇಹಿತನ ಆಗಮನ ಆಗುತ್ತೆ. ಒಬ್ಬ ಸೈಕೋತರಾದ ಪ್ರೇಮಿ ಆ ಸ್ನೇಹಿತನ ಹೆಂಡತಿಯನ್ನು ನೋಡಿ ಅವಳ ಮೇಲೆ ಹುಚ್ಚು ಪ್ರೇಮಕ್ಕೆ ಬೀಳ್ತಾನೆ. ಅವಳನ್ನು ಪಡೆಯೋದಕ್ಕೆ ತನ್ನದೇ ಆದ ಸ್ನೇಹಿತನನ್ನು ಕಂದಕಕ್ಕೆ ತಳ್ಳಿ ಕೊಲೆ ಮಾಡ್ತಾನೆ. ಹಾಗೇನೆ ಕೊಲೆ ಮಾಡೋ ಸ್ನೇಹಿತ ಯಾರು ಅಂತ ಹೇಳ್ತೀರಾ? ಅಲ್ಲಿಯವರೆಗೆ ಕೇವಲ ಲವರ್ ಬಾಯ್ ಪಾಸಿಟಿವ್ ಪಾತ್ರಗಳಲ್ಲೇ ಕಾಣಿಸ್ಕೊಳ್ತಿದ್ದಂತಹ ನಮ್ಮ ಶ್ರೇಷ್ಠ ನಟ ರಮೇಶ್ ಅರವಿಂದ್ ಅವರು, ಈಗ ಗೊತ್ತಾಗಿರ್ಬೋದು ಚಿತ್ರ ಯಾವುದು ಅಂತ ಹೇಳಿ. ದಿನೇಶ್ ಬಾಬು ರಮೇಶ್ ಅರವಿಂದ್ ಅವರಿಗೆ ಈ ನೆಗೆಟಿವ್ ಪಾತ್ರನ ಆಫರ್ ಮಾಡಿದಾಗ ಇಡೀ ಚಿತ್ರರಂಗನೇ ಆಶ್ಚರ್ಯಪಟ್ಟಿತ್ತಂತೆ. ಆದರೆ ರಮೇಶ್ ಅವರು ಅಭಿಷೇಕ್ ಅಂದರೆ ಸ್ನೇಹಿತನ ಪಾತ್ರದಲ್ಲಿ ತೋರಿದ ನಟನೆ, ಆ ಪ್ರೇಮಿಯ ಹಾವಭಾವ, ಕಣ್ಣಿನ ನೋಟ ಇವತ್ತಿಗೂ ಕೂಡ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ಆ ಪಾತ್ರ ಅಂತ ಹೇಳಿದ್ರೆ ಆ ಪಾತ್ರನ ರಮೇಶ್ ಅರವಿಂದ್ ಅವರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಈ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ, ದಿನೇಶ್ ಬಾಬು ನಿರ್ದೇಶನ ಮಾಡಿದ ಸಿನಿಮಾ, ಲವ್ ಸ್ಟೋರಿ ಪ್ರಧಾನವಾಗಿರ್ತಕ್ಕಂತಹ ಸಿನಿಮಾವನ್ನು ಇವರು ಮೂರು ಪ್ರಧಾನ ಪಾತ್ರಗಳನ್ನಾಗಿ ಇಟ್ಟುಕೊಂಡು ಆರಂಭದಲ್ಲಿ ಕಾವ್ಯಾತ್ಮಕವಾಗಿ ತೆಗೆದುಕೊಂಡು ಹೋಗ್ತಾರೆ ನಿರ್ದೇಶಕ ದಿನೇಶ್ ಬಾಬು ಅವರು. ಕೊನೆಗೆ ರೋಮಾಂಚನವಾಗಿ ರೋಚಕವಾಗಿ ಮುಗಿಸ್ತಾರೆ ಆ ಚಿತ್ರ ಅಮೃತವರ್ಷಿಣಿ. ಇವತ್ತಿಗೆ 29 ವಸತಿಗಳನ್ನು ತುಂಬಿದೆ ಅಮೃತವರ್ಷಿಣಿ. ಆ ಕುರಿತಾದ ಒಂದಿಷ್ಟು ಮಾತು ಮಾಹಿತಿ ಚಿತ್ರದ ಹಿನ್ನೆಲೆಯ ಕುರಿತಾಗಿ ಮಾತಾಡ್ತಾ ಸಾಗೋಣ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ.

ಅಮೃತ ವರ್ಷಿಣಿಗೆ ಈ ಚಿತ್ರಕ್ಕೆ ಇಂದಿಗೆ 29 ವರ್ಷ. 29 ವಸಂತಗಳ ಹಿಂದೆ ಬಿಡುಗಡೆಗೊಂಡ ಚಿತ್ರ ಇದು. 29 ವಸಂತಗಳ ತುಂಬಿದ ಈ ಸಂಭ್ರಮದಲ್ಲಿ ಅಮೃತ ವರ್ಷಿಣಿ ಚಿತ್ರದ ಕುರಿತಾದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಸಾಗುವ ಪರಿಮಳ ಕಾರ್ಯಕ್ರಮದಲ್ಲಿ 1997ರಲ್ಲಿ ತೆರೆ ಕಾಣುತ್ತೆ ಈ ಚಿತ್ರ. ರಮೇಶ್ ಅರವಿಂದ್ ಇದ್ರು, ಸುಹಾಸಿನಿ, ಶರತ್ ಬಾಬು, ನಿವೇದಿತಾ ಜೈನ್ ಅಭಿನಯಿಸಿದಂತಹ ಅಮೃತ ವರ್ಷಿಣಿ ಚಿತ್ರ ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅಷ್ಟರ ಮಟ್ಟಿಗೆ ಅಮೃತ ವರ್ಷಿಣಿ ಸಿನಿಮಾದ ಹಾಡುಗಳು ಜನರ ಮನಸ್ಸನ್ನು ಗೆದ್ದಿದೆ. ಇವತ್ತಿಗೂ ಕೂಡ ಆ ಚಿತ್ರದ ಗೀತೆ ಬಂದರೆ ಎಲ್ಲೋ ಒಂದು ಕಡೆ ಆ ಗೀತೆಯನ್ನು ಕೇಳಿ ನಂತರ ಪಾಸಾಗೋಣ ಅಂತ ಹೇಳಂತಾರೆ. ಏನೇ ಬ್ಯುಸಿ ಇದ್ದರೂ ಕೂಡ ಒಂದ್ಸಲ ಒಂದು ಕಿವಿ ಆ ಗೀತೆಗಳ ಸುತ್ತ ಹರಿದಾಡ್ಕೊಂಡು ಬಂದ್ಬಿಡುತ್ತೆ. ಆ ಸಿನಿಮಾಗಳ ಪೈಕಿ 1997ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತಹ ಸಿನಿಮಾಗಳ ಪೈಕಿ ಅಮೃತ ವರ್ಷಿಣಿ ಕೂಡ ಒಂದು. ದಿನೇಶ್ ಬಾಬು ಈ ಚಿತ್ರಕ್ಕೆ ಚಿತ್ರಕಥೆಯನ್ನು ಬರೆದು ಆ್ಯಕ್ಷನ್ ಮತ್ತು ಕಟ್ ಹೇಳ್ತಾರೆ, ನಿರ್ದೇಶನ ಕೂಡ ಇವರೇ ಮಾಡಿರ್ತಾರೆ. ಇವತ್ತು ಅಮೃತ ವರ್ಷಿಣಿ ಚಿತ್ರನ ನೆನಪಿಸ್ಕೊಳ್ಳೋದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ 29 ವಸಂತಗಳು ತುಂಬಿದೆ ಈ ಚಿತ್ರಕ್ಕೆ. ನಾವು ನೀವು ಅಂದ್ಕೊಂಡ ಹಾಗೆ ಈ ಚಿತ್ರ ಎಲ್ಲೋ ನಿನ್ನೆ ಮೊನ್ನೆ ಅಂತ ಅಂದ್ಕೊಂಡು 97ರಲ್ಲಿ ಬಿಡುಗಡೆಗೊಂಡ ಚಿತ್ರ ಅಂತ ಹೇಳಿದ್ರೆ ಎಲ್ಲೋ 96ರಲ್ಲಿ ರೆಡಿಯಾಗಿತ್ತು, 95ರಲ್ಲಿ ಈ ಚಿತ್ರದ ಕತೆ ರೆಡಿಯಾಗಿತ್ತು ಅಂತ ಹೇಳಿದ್ರೆ ಅದು ತಪ್ಪು. ವಿಶೇಷ ಗೊತ್ತಾ, ಅಮೃತ ವರ್ಷಿಣಿ ಚಿತ್ರದ ಕಥೆಯನ್ನು ದಿನೇಶ್ ಬಾಬು ರೆಡಿ ಮಾಡಿಕೊಂಡಿದ್ರು ಯಾವಾಗ ಗೊತ್ತಾ? 1978ರಲ್ಲೇ ಈ ಚಿತ್ರಕಥೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು ದಿನೇಶ್ ಬಾಬು ಅವರು. ಈ ಸಿನಿಮಾನ ಮಾಡಲೇಬೇಕು ಅಂತಕ್ಕಂಥದ್ದು ದಿನೇಶ್ ಬಾಬು ಅವರ ತಲೆನಲ್ಲಿತ್ತು. ಆದರೆ ಆ ಚಿತ್ರ ಸಾಕಾರಗೊಂಡಿದ್ದು 20 ವರ್ಷಗಳ ನಂತರ. 1996-97ರಲ್ಲಿ ಚಿತ್ರ ಬಿಡುಗಡೆಯಾಗುತ್ತೆ. 20 ವರ್ಷಗಳ ಹಿಂದೆ ಮಾಡಿಟ್ಟಿದ್ದಂತಹ ಈ ಚಿತ್ರದ ಕತೆ ದಿನೇಶ್ ಬಾಬು ಅವರ ತಲೆಯಲ್ಲಿತ್ತು. 80ರ ದಶಕದಲ್ಲಿ ನಟಿ ಸುಹಾಸಿನಿ ಜನಪ್ರಿಯ ಹೀರೋಯಿನ್ ಆಗಿದ್ದರು. ಸುಹಾಸಿನಿ ಅವರೊಂದಿಗೆ ಅಮೃತ ವರ್ಷಿಣಿ ಸಿನಿಮಾ ಮಾಡೋದಕ್ಕೆ ದಿನೇಶ್ ಬಾಬು ಮನಸ್ಸು ಮಾಡ್ತಾರೆ. 87-88ರಲ್ಲಿ ಅಮೃತ ವರ್ಷಿಣಿ ಕಥೆಯನ್ನು ಹೇಳೋದಕ್ಕೆ ಸುಹಾಸಿನಿ ಅವರನ್ನು ದಿನೇಶ್ ಬಾಬು ಭೇಟಿ ಮಾಡ್ತಾರೆ. ಆದರೆ ಅಲ್ಲಾಗಿದ್ದೇ ಬೇರೆ. ಅಮೃತ ವರ್ಷಿಣಿ ಕತೆ ಹೇಳಲು ಹೋದಂತಹ ದಿನೇಶ್ ಬಾಬು ಅವರಿಗೆ ಕೊನೆಗೆ ಸುಹಾಸಿನಿ ಮತ್ತು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಜೊತೆಗೆ ಮಾಡಿದ ಸಿನಿಮಾ ಯಾವುದು ಗೊತ್ತಾ? ಸುಪ್ರಭಾತ.

ವಿಚಾರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, 80ರ ದಶಕದಲ್ಲಿ ಸುಹಾಸಿನಿ ಜನಪ್ರಿಯ ಹೀರೋಯಿನ್ ಆಗಿದ್ರು. ಸುಹಾಸಿನಿ ಅವರೊಂದಿಗೆ ಅಮೃತ ವರ್ಷಿಣಿ ಸಿನಿಮಾ ಮಾಡೋಣ ಅಂಥೇಳಿ ದಿನೇಶ್ ಬಾಬು ಮನಸ್ಸು ಮಾಡ್ತಾರೆ. ಅಮೃತ ವರ್ಷಿಣಿ ಕಥೆನ ಸುಹಾಸಿನಿಗೆ ಹೇಳ್ತಾರೆ. ಆದರೆ ಆಗಿದ್ದೇ ಬೇರೆ. ಅಮೃತ ವರ್ಷಿಣಿ ಕತೆ ಹೇಳಲು ಹೋದಂಥ ದಿನೇಶ್ ಬಾಬು ಅವರು ಕೊನೆಗೆ ಸುಹಾಸಿನಿ ವಿಷ್ಣುವರ್ಧನ್ ಅವ್ರ ಜೊತೆ ಸೇರಿ ಸುಪ್ರಭಾತ ಸಿನಿಮಾ ಮಾಡ್ತಾರೆ. ಇಲ್ಲೊಂದು ಟ್ವಿಸ್ಟ್ ತಗಂತ ಮತ್ತೆ ಇನ್ನೊಂದು ಚೂರು ಮುಂದಕ್ಕೆ ಹೋದರೆ ಇನ್ನೊಂದು ಟ್ವಿಸ್ಟ್ ತಗೊಳ್ಳುತ್ತೆ ನಮ್ಮ ಅಮೃತ ವರ್ಷಿಣಿ ಸಿನಿಮಾದ ಬಗ್ಗೆ. ಸುಪ್ರಭಾತ ಸಿನಿಮಾ ಬಿಡುಗಡೆ ಆಗುತ್ತೆ, ವರ್ಷಗಳು ಉರುಳುತ್ತೆ. ಆಮೇಲೆ ಕೇರಳದಲ್ಲಿ ಇದ್ದಂತಹ ದಿನೇಶ್ ಬಾಬು ಅವರಿಗೆ ಸುಹಾಸಿನಿ ಫೋನ್ ಮಾಡ್ತಾರೆ. ಒಬ್ಬ ಕ್ಯಾಮ್ರಾಮನ್ ಕಮ್ ಡೈರೆಕ್ಟರ್ ಆಗಿರ್ತಕ್ಕಂಥ ಒಬ್ಬರನ್ನ ನಮ್ಮ ನಿರ್ಮಾಪಕಿ ಜಯಶ್ರೀ ದೇವಿ ಅವರು ಹುಡುಕ್ತಾ ಇದ್ದಾರೆ, ಸಿಗ್ತೀರಾ ಅಂಥೇಳಿ ಕೇಳ್ತಾರೆ ದಿನೇಶ್ ಬಾಬು ಅವರಿಗೆ ಸುಹಾಸಿನಿ ಅವರು ಫೋನ್ ಮಾಡಿ. ನಿರ್ಮಾಪಕಿ ಜಯಶ್ರೀ ದೇವಿ ಅವ್ರ ಹತ್ರ ಇನ್ನೊಂದೇ ಸ್ಕ್ರಿಪ್ಟ್ ಇರುತ್ತೆ. ಆದರೆ ಸ್ಕ್ರಿಪ್ಟನ್ನು ಇರಲಿ, ಸ್ಕ್ರಿಪ್ಟ್ ಇರುತ್ತೆ, ದಿನೇಶ್ ಬಾಬು ಅವರನ್ನು ಸುಹಾಸಿನಿ ಅವ್ರ ಮೂಲಕ ಫೋನ್ ಮಾಡಿ ಕರೆಸ್ಕೋತಾರೆ ಜಯಶ್ರೀ ದೇವಿ ಅವರು. ಸರಿ, ಮಾತಾಡೋದಕ್ಕೆ ಕೂತ್ಕೋತಾರೆ. ಆಗ ತಮ್ಮ ಬಳಿ ಇದ್ದಂತಹ ಅಮೃತ ವರ್ಷಿಣಿ ಕಥೆಯನ್ನು ನಿರ್ಮಾಪಕ ಜಯಶ್ರೀ ದೇವಿಗೆ ದಿನೇಶ್ ಬಾಬು ಅವರು ಹೇಳ್ತಾರೆ. ಅಮೃತ ವರ್ಷಿಣಿ ಕತೆ ಜಯಶ್ರೀ ದೇವಿ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಡುತ್ತೆ. ಆದರೆ ಕತೆ ಚಿತ್ರವನ್ನು ಮಾಡಬೇಕು ಅಂಥೇಳಿ ಇಟ್ಕೊಂಡಿದ್ದಂತಹ ಸ್ಕ್ರಿಪ್ಟು, ಜಯಶ್ರೀ ದೇವಿ ಅವ್ರ ಹತ್ರ ಇದ್ದಂತಹ ಸ್ಕ್ರಿಪ್ಟು ಯಾಕೋ ದಿನೇಶ್ ಬಾಬುಗೆ ಹಿಡ್ಸಲ್ಲ. ಆದರೆ ದಿನೇಶ್ ಬಾಬು ಹೇಳ್ತಾರೆ, ನನ್ನ ಹತ್ರ ಒಂದು ಸ್ಕ್ರಿಪ್ಟ್ ಇದೆ, ಅದನ್ನು ನೋಡ್ತೀರಾ ಅಂಥೇಳಿ ದಿನೇಶ್ ಬಾಬು ಅವರು ಜಯಶ್ರೀ ದೇವಿ ಅವರಿಗೆ ಈ ಕತೆನ ಹೇಳ್ತಾರೆ. ಆ ಸಮಯದಲ್ಲಿ ಜಯಶ್ರೀ ದೇವಿಯವರಿಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಡುತ್ತೆ. ಸುಹಾಸಿನಿ ಅವರನ್ನು ಒಪ್ಪಿಸಿ ಅಮೃತ ವರ್ಷಿಣಿ ಚಿತ್ರಕ್ಕೆ 1996 ಚಾಲನೆ ಕೊಟ್ಟೇ ಬಿಡ್ತಾರೆ.

0: ಸರಿ, 1996 ಚಿತ್ರಕ್ಕೆ ಚಾಲನೆ ಕೊಡಲಾಗುತ್ತೆ, 97 ಬಿಡುಗಡೆ ಆಗೇ ಹೋಗುತ್ತೆ, 96 ಕೊನೆಯ ತಿಂಗಳಿನಲ್ಲಿ ಬಿಡುಗಡೆ ಆಗುತ್ತೆ. ಅಮೃತವರ್ಷಿಣಿ ಬಿಡುಗಡೆ ಆದಮೇಲೆ ಆ ಸಿನಿಮಾದ ಫಸ್ಟ್ ಕಾಪಿ ರೆಡಿಯಾಗುತ್ತೆ. ಡಿಸ್ಟ್ರಿಬ್ಯೂಟ್ರು ಈ ಚಿತ್ರವನ್ನೆಲ್ಲ ನೋಡಿ ನಿರ್ಮಾಪಕರು ಹೇಳ್ತಾರೆ, ಫಸ್ಟು ಕ್ಲೈಮ್ಯಾಕ್ಸ್ನ ಚೇಂಜ್ ಮಾಡಿ, ಇಲ್ಲ ಅಂದರೆ ಒಂದು ವಾರನೂ ಈ ಚಿತ್ರ ಓಡಲ್ಲ ಅಂತೇಳಿ ಖಡಾಖಂಡಿತವಾಗಿ ಹೇಳ್ಬಿಡ್ತಾರಂತೆ. ಆದರೆ ಪ್ರೊಡ್ಯೂಸರ್ ಮೇಡಮ್ ಜಯಶ್ರೀದೇವ್ ಮೇಡಮ್ ಇದಕ್ಕೆ ಸುತ್ತಾರಾಮ್ ಒಪ್ಪಿಗೆ ಕೊಡಲ್ವಂತೆ. ಇದು ನನ್ನ ಸಿನಿಮಾ ಕಂಡ್ರೆ ಇದೇ ಕ್ಲೈಮ್ಯಾಕ್ಸು, ಇದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಅಂತ ನಿರ್ಮಾಪಕಿ ಜಯಶ್ರೀದೇವಿ ಅವರು ಗಟ್ಟಿ ನಿರ್ಧಾರ ಮಾಡೇ ಬಿಡ್ತಾರೆ. ಆ ನಿರ್ಧಾರದ ಫಲನೋ ಏನೋ, ಅಮೃತವರ್ಷಿಣಿ ಚಿತ್ರದಲ್ಲಿ ಕ್ಲೈಮ್ಯಾಕ್ಸೇ ಹೈಲೈಟ್ ಆಗುತ್ತೆ. ಆ ಕ್ಲೈಮ್ಯಾಕ್ಸ್ನಿಂದನೇ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಗೊತ್ತಾ, ಅಮೃತವರ್ಷಿಣಿ ಸಿನಿಮಾ ಹಿಟ್ಟಾದ ಮೇಲೆ ಸುಹಾಸಿನಿಯ ಮೂಲಕ ದಿನೇಶ್ ಬಾಬು ಅವರಿಗೆ ಮಣಿರತ್ನಂ ಫೋನ್ ಮಾಡಿದ್ರಂತೆ. ಅಮೃತವರ್ಷಿಣಿ ಸಿನಿಮಾ ತುಂಬ ಇಷ್ಟ ಆಯಿತು, ಬ್ಯೂಟಿಫುಲ್ ಮೂವಿ ಮಾಡಿದ್ದೀರಿ ಅಂಥೇಳಿ ದಿನೇಶ್ ಬಾಬು ಅವರ ಬಳಿ ಮಣಿರತ್ನಂ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆಗ ದಿನೇಶ್ ಬಾಬು ಕೇಳ್ತಾರೆ, ಸಿನಿಮಾದ ಮೈನಸ್ ಪಾಯಿಂಟ್ ಏನಾದರೂ ಇದ್ದರೆ ಹೇಳ್ತೀರಾ ಅಂಥೇಳಿ. ಆಗ ಮೈನಸ್ ಪಾಯಿಂಟ್ ಅಂತ ಏನಿಲ್ಲ, ಆದರೆ ಇಂಟರ್ವೆಲ್ನಲ್ಲೇ ಎಲ್ಲ ಮ್ಯಾಟ್ರನ್ನು ಹೇಳ್ಬಿಟ್ಟಿದ್ದೀರಿ, ಹೀಗಾಗಿ ಸೆಕೆಂಡ್ ಹಾಫ್ನಲ್ಲಿ ಏನಾಗ್ಬೋದು ಅನ್ನೋ ಕುತೂಹಲ ಇತ್ತು, ಆದರೂ ಚೆನ್ನಾಗಿದೆ ಅಂಥೇಳಿ ಮಣಿರತ್ನಂ ಹೇಳ್ತಾರೆ ದಿನೇಶ್ ಬಾಬು ಅವರಿಗೆ. ಮತ್ತು ಇನ್ನೊಂದು ವಿಚಾರ ಗೊತ್ತಾ, ಕ್ಯಾಮ್ರಾ ಆಫ್ ಆದಮೇಲೂ ಕೂಡ ಆ ಪಾತ್ರದಿಂದ ಹೊರಗೆ ಬರೋದಕ್ಕೆ ಆಗದೇ ಇದ್ದದ್ದು ರಮೇಶ್ ಶರ್ವನ್ಗೆ ಅಂಥೇಳಿ ಅವರೇ ಹೇಳ್ಕೋತಾರೆ. ಅಮೃತವರ್ಷಿಣಿ ಸಿನಿಮಾದಲ್ಲಿ ಶರತ್ ಬಾಬು ಆ ಪಾತ್ರವನ್ನು ಆ ಕೊಲೆ ಮಾಡಿ ಅವರು ತೀರ್ಕೊಂಡ ಮೇಲೆ ಆ ವಿಚಾರವನ್ನು ಸುಹಾಸಿನವರಿಗೆ ಹೇಳಬೇಕಾಗಿರುತ್ತೆ. ಆಗ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ. ಆ ವಿಚಾರ, ಆ ನ್ಯೂಸನ್ನು ಹೇಳೋ ಶಾರ್ಟ್ ಮುಗಿದ ಮೇಲೆ ಒಂದು ಅರ್ಧ ಗಂಟೆ ಆ್ಯಕ್ಟ್ ಮಾಡೋದಕ್ಕೆ ರಮೇಶ್ ಅವರವರಿಗೆ ಸಾಧ್ಯವೇ ಆಗಲಿಲ್ವಂತೆ. ಇಷ್ಟೂ ವರ್ಷಗಳಲ್ಲಿ ನನಗೆ ಆ ಒಂದು ರೀತಿಯ ಅನುಭವ ಆಗಿದ್ದು ಇದೊಂದೇ ಚಿತ್ರದಲ್ಲಿ ಅಂತ ಹೇಳ್ತಾರೆ ನಟ ರಮೇಶ್ ಅರವಿಂದ್ ಅವರು. ಆ ಚಿತ್ರದಲ್ಲಿ ರಮೇಶ್ ಅರವಿಂದ್ ಅವರ ಕಣ್ಣಿನ ಹಾವ ಭಾವ ನಟನೆ ಎಂಥವರನ್ನು ಕೂಡ ದಿಗ್ಭ್ರಮೆಗೊಳಿಸುತ್ತೆ. ಆ ಕಣ್ಣಿನ ನೋಟ, ಅಬ್ಬಬ್ಬಬ್ಬ, ಒಬ್ಬ ಪರಿಪೂರ್ಣ ನಟನಿಗೆ ಮಾತ್ರ ಆ ಒಂದು ನಟನೆ ಸಾಧ್ಯ. ಏನಂತೀರಾ?
1: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು,
2: ಚಿಂಕ ಚಿಂಕ

ಅಮೃತ ವರ್ಷಿಣಿ ಚಿತ್ರಕ್ಕೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ ಸಂದಿದೆ. ಅತ್ಯುತ್ತಮ ಫಿಲ್ಮ್ ಫೇರ್ ಪ್ರಶಸ್ತಿ, ರಮೇಶ್ ಅರವಿಂದ್ಗೆ ಅತ್ಯುತ್ತಮ ನಟ ಫಿಲ್ಮ್ ಫೇರ್ ಪ್ರಶಸ್ತಿ, ಸಂಗೀತ ನಿರ್ದೇಶಕ ದೇವ ಅವರಿಗೆ ಅತ್ಯುತ್ತಮ ಸಂಗೀತ ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕಿದೆ. ಅತ್ಯುತ್ತಮ ಚಿತ್ರಕಥೆ ಸಂಕಲನದ ವಿಭಾಗಗಳಲ್ಲಿ ರಾಜ್ಯ ಪ್ರಶಸ್ತಿ ಕೂಡ ಈ ಸಿನಿಮಾಗೆ ದಕ್ಕಿದೆ. ನಟ ರಮೇಶ್ ಅರವಿಂದ್ ಅಭಿನಯದ ಸಿನಿಮಾಗಳಲ್ಲಿ ಅಮೃತ ವರ್ಷಿಣಿ ಯಾವಾಗಲೂ ಒಂಥರ ಬೇರೆಯದೇ ಆದ ಒಂದು ಸ್ಥಾನವನ್ನು ಪಡ್ಕೊಳ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಸಿನಿಮಾ ಅವರ ವೃತ್ತಿ ಬದುಕಿನಲ್ಲಿ ಒಂದು ವಿಶೇಷವಾದಂತಹ ಸಿನಿಮಾ. 1997 ತೆರೆ ಕಂಡಿದ್ದಂತಹ ಸಿನಿಮಾಕ್ಕೆ ಇವತ್ತು 1996 ಕೊನೆಯಲ್ಲಿ ಬಿಡುಗಡೆಗೊಂಡ ಚಿತ್ರ. ಅವರಿಗೆ 1997 ಅಂತೂ ತುಂಬ ಅದೃಷ್ಟವನ್ನೇ ತಂದುಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೂಪರ್ ಹಿಟ್ ಸಿನಿಮಾ ತೆರೆಗೆ ಬಂದಿದ್ದು ಅಮೆರಿಕ ಅಮೆರಿಕ, ಓ ಮಲ್ಲಿಗೆ, ಉಲ್ಟಾ ಪಲ್ಟಾ, ಅಮೃತ ವರ್ಷಿಣಿ, ಮುಂಗಾರಿನ ಮಿಂಚಿ, ಹೀಗೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನು ರಮೇಶ್ ಅರವಿಂದ್ ಅವರು ಒಂದೇ ವರ್ಷದಲ್ಲಿ ಕೊಟ್ಟಿದ್ದವರು. ಇವುಗಳಲ್ಲಿ ಅಮೃತ ವರ್ಷಿಣಿ ಸಿನಿಮಾಗೆ ಒಂದು ವಿಶೇಷವಾದಂತಹ ಸ್ಥಾನ ಇದೆ. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ರಮೇಶ್ ಅವರು ಆಗ ತುಂಬ ಪೀಕ್ನಲ್ಲಿದ್ದಂತಹ ಸಮಯ, ಹೆಂಗಳೇರಿಯ ಡಾರ್ಲಿಂಗ್ ಅನ್ನಿಸ್ಕೊಂಡಿದ್ದಂತಹ ರಮೇಶ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮಹಿಳಾ ಅಭಿಮಾನಿಗಳು ಕೂಡ ಇದ್ದರು. ಆ ಸಮಯದಲ್ಲಿ ಅಮೃತ ವರ್ಷಿಣಿ ಸಿನಿಮಾದಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ರೋಲ್ನಲ್ಲಿ ಕಾಣಿಸ್ಕೊಂಡು ರಮೇಶ್ ಅರವಿಂದ್ ಅವರು ಎಲ್ಲರಿಗೂ ಒಂದು ಎಚ್ಚರಿಕೆಯನ್ನು ನೀಡುತ್ತಾರೆ. ಅವರ ಕರಿಯರ್ನಲ್ಲಿ ಅದೊಂದು ಪ್ರಯೋಗಕ್ಕೆ ಕಾರಣವಾಗಿದ್ದು ಅಂತ ಹೇಳಿದ್ರೆ ಅದು ಅಮೃತ ವರ್ಷಿಣಿ ಸಿನಿಮಾ. ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಗೆಲುವು ಕಂಡ ಅಮೃತ ವರ್ಷಿಣಿ ಸಿನಿಮಾ ತಮಿಳಿಗೆ ಉಯಿರನು ಮೇಲಾಗ ಅನ್ನೋ ಹೆಸರಿನಲ್ಲಿ ಡಬ್ ಆಗುತ್ತೆ. ಮಲಯಾಳಂ ಭಾಷೆಗೆ ಅಮೃತ ವರ್ಷಿಣಿ ಮಳವಿಲ್ಲು ಹೆಸರಿನಲ್ಲಿ ರಿಮೇಕ್ ಆಗುತ್ತೆ. ದಿನೇಶ್ ಬಾಬು ಅವರೇ ಈ ಮಲಯಾಳಂ ರಿಮೇಕ್ ಕೂಡ ನಿರ್ದೇಶನ ಮಾಡ್ತಾರೆ. ಇಷ್ಟು ವರ್ಷವಾದರೂ ಕೂಡ ಆ ಚಿತ್ರದ ಅಮೃತದ ತುಂತುರು ಹನಿ ಇಂದಿಗೂ ಕೂಡ ಚಿತ್ರರಸಿಕರ ಮನದಲ್ಲಿ ಸದಾ ಸಂಚಲನವಾಗಿ

ಇದಾಗಿತ್ತು ಇವತ್ತಿನ ಪರಿಮಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಸಾಕಷ್ಟು ಶ್ರೋತೃಗಳಿದ್ದಾರೆ. ಪಾರ್ಥ ಸುಷ್ಮಾ ಅಂಜನಾಪುರದಿಂದ ಸಂದೇಶವನ್ನು ಕಳಿಸಿದರು. ಚನ್ನಪ್ಪ ಜೆ ಪಿ ನಗರದಿಂದ, ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಮತ್ತು ಚಂದ್ರಶೇಖರ್, ಜಿ ಎಸ್ ಶಂಕರ್ ಅವರು ರಾಣಿ ಹಳೇಬೇಟ್ನಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಶ್ವೇತಾ ಎಸ್ ರಾವ್ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ವಾಣಿಶ್ರೀ ಧಾರವಾಡದಿಂದ, ರತ್ನ ಅವರ ಸಂದೇಶ, ನಾಗರತ್ನ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ಹರೀಶ್ ಮಲ್ಲೇಶ್ವರದಿಂದ, ವಿ ಮಹಾಂತೇಶ್ ಗಾಣಗಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ

0: ಸಮಯ 5 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಕರ್ನಾಟಕದ ಕಲೆ ಸಂಸ್ಕೃತಿ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಾಳೆಯಿಂದ ನಡೆಯುವ ವಿಶೇಷ ಅಧಿವೇಶನದಲ್ಲಿ ಅರಣ್ಯ ಪ್ರದೇಶದ ಪಕ್ಕದಲ್ಲಿ ವಾಸಿಸುವ ಜನರ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಿ ಅತಿ ಶೀಘ್ರವಾಗಿ ಕೇಂದ್ರಕ್ಕೆ ನಮ್ಮ ಅಭಿಪ್ರಾಯ ತಿಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ನಾಳೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ. ಬಂದ್ಗೆ ರೈತ ಸಂಘಟನೆಗಳು, ರಾಜಕೀಯ ಪಕ್ಷಗಳು, ರೈತ ಮುಖಂಡರು, ಕಾಫಿ ಬೆಳೆಗಾರರ ಸಂಘಟನೆಗಳು ಬೆಂಬಲ ನೀಡಿವೆ ಎಂದು ರೈತ ಸಂಘಟನೆಗಳು ತಿಳಿಸಿವೆ. ಗದಗದಲ್ಲಿಂದು ಆಯೋಜಿಸಿದ್ದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲೆಯಾದ್ಯಂತ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮ ಆಚರಿಸಲಾಯಿತು.

ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಏಷ್ಯನ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ವಿಭಾಗದ ಎರಡನೇ ಸೆಮಿಫೈನಲ್ನಲ್ಲಿಂದು ಬಾಂಗ್ಲಾದೇಶವನ್ನು 114 ರನ್ಗಳಿಂದ ಭಾರತ ಮಣಿಸಿದೆ. ಶಫಾಲಿ ವರ್ಮಾ 49 ಎಸೆತಗಳಲ್ಲಿ ಚೊಚ್ಚಲ ಶತಕ ಗಳಿಸಿದರು. ಇದೇ 22ರಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಜಪಾನ್ನ ನಗೋಯಾದಲ್ಲಿಂದು ನಡೆದ ಏಷ್ಯನ್ ಗೇಮ್ಸ್ 2026ರಲ್ಲಿ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಮಹಿಳಾ ತಂಡವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜೀಜೆ. ಮೊದಲಿಗೆ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮ ವಿವರಣೆಯನ್ನು ನೋಡೋಣ.

ಇಂದು ಸಂಜೆ 5:05 ಸೇಫ್ ಡ್ರೈವ್ ವರ್ಲ್ಡ್ ಈಸ್ ಗೋಲ್ಡ್ನಲ್ಲಿ ಹಳೆಯ ಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಅನಂತರ 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಇನ್ನು 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜಾನ ಕಾರ್ಯಕ್ರಮ ಇರುತ್ತದೆ. ನಂತರ 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರವನ್ನು ಆಲಿಸುವಿರಿ. ಆನಂತರ 7:22 ಕೇಳಿ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು 7:30 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳ ಕ್ಯಾನ್ಸರ್ ಜಾಗೃತಿ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ಈ ರಾತ್ರಿ 8:02 ಕೇಳಿ ಬೆಳ್ಳಿ ಬದುಕು. ಕಿರುತೆರೆ ಸಿನಿಮಾ ನಟ ಗಣೇಶ್ ರಾವ್ ಕೇಸರ್ಕರ್ ಇವರೊಂದಿಗೆ ಮಾತುಕತೆ. ನಿರ್ಮಾಣ ಪ್ರಸ್ತುತಿ ಚಂದು. ಮುಂದುವರೆದ ಭಾಗ. ಇನ್ನು 9:15 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇನ್ನು 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಇವಿಷ್ಟು ಈ ದಿನದ ಕಾರ್ಯಕ್ರಮಗಳು. ಇನ್ನು ನಾಳಿನ ಕಾರ್ಯಕ್ರಮಗಳನ್ನು ನೋಡೋದಾದರೆ 6:02 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಇನ್ನು 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕೇಳಿ ಕನ್ನಡ ರತ್ನ ಭಂಡಾರ ಭಾವಗೀತೆ, ತದನಂತರ ದಿನ ವಿಶೇಷತೆಗಳನ್ನು ನೋಡೋಣ. ಇನ್ನು 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ರಾಷ್ಟ್ರೀಯ ಆಯುರ್ವೇದ ದಿನ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ,

ಕರ್ನಾಟಕ ಸರ್ಕಾರ. ಇನ್ನು 9 ಗಂಟೆಗೆ ಕಾರ್ಯಕ್ರಮ ಇಂದಿನ ವಿಶೇಷ. ಇನ್ನು 10:02 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು 11:02 ಬ್ಯಾಕ್ ಟು ಬ್ಯಾಕ್ ಹಿಟ್ ಕನ್ನಡ ಚಿತ್ರಗೀತೆಗಳು ಇರುತ್ತವೆ. ಇನ್ನು 11:30 ಕಲಾಭಾರತಿ. ಇನ್ನು 12:05 ಕಾರ್ಯಕ್ರಮ ಕರೆಗೊಂದು ಹಾಡು. ಇನ್ನು ನಾಳೆ ಮಧ್ಯಾಹ್ನ 1:20 ಸೋಮವಾರದ ವಿಶೇಷ ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು ನಾಳೆ ಮಧ್ಯಾಹ್ನ 2:15 ನಮ್ಮ ನಿಮ್ಮ ಮಾತು ಸ್ಪಂದನ. ಇನ್ನು 2:40 ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂಥ ಸಮಯ, ಅದು ಚಿತ್ರತಾನ. ಇನ್ನು 3:00 ಹಿಂದಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಆನಂತರ 4:00 ಪರಿಮಳ ಮುಕ್ತ ಮಾತಿನ ಕಾರ್ಯಕ್ರಮ. ಇನ್ನು ನಮ್ಮ ಸಂಜೆಯ ಪ್ರಸಾರದಲ್ಲಿ ಎಂದಿನಂತೆ 5:02 ಕಾರ್ಯಕ್ರಮ ವಿವರಣೆ ಇರುತ್ತದೆ. ನಂತರ 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಸುಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗುತ್ತವೆ. ಇನ್ನು 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಆನಂತರ 6:02 ಸೇಫ್ ಡ್ರೈವ್ ಗಾನ ಬಜಾನದಲ್ಲಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು 6:55 ಕನ್ನಡ ರತ್ನ ಭಂಡಾರ ಮರು ಪ್ರಸಾರವಾಗಲಿದೆ. ಇನ್ನು 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಂತರ 8:02 ಭಾವಚಿತ್ತಾರ ಕಾರ್ಯಕ್ರಮ ಇರುತ್ತದೆ.

ಅನಂತರ 9:15 ಕಾರ್ಯಕ್ರಮ ಹಿಂದಿ ಮೆಲೋಡಿ ಗೀತೆಗಳನ್ನು ಕೇಳುವಿರಿ. ಅನಂತರ 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರಗಳನ್ನು ಎಂದಿನಂತೆ ನಿಗದಿತ ಸಮಯದಲ್ಲಿ ಕೇಳುವಿರಿ. ಇದಾಗಿತ್ತು ಇಂದು ಹಾಗೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

ಆತ್ಮೀಯ ಕೇಳುಗರೆ, ಸಮಯ ಆಗಿದೆ 5:10. ಈಗ ಸೇಫ್ ಡ್ರೈವ್ ವರ್ಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಇಳಿ ಸಂಜೆಯ ಹೊತ್ತಿನಲ್ಲಿ ಸುಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ. ಈಗ ಮೊದಲಿಗೆ ಕೇಳಿ ಜನುಮ ಜನುಮದ ಅನುಬಂಧ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಿಯರಾಜ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ಕೇಳಿ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆಗೆ ಜೀವದ ಶಂಕರ್ ಅವರ ಸಾಹಿತ್ಯ ಹಾಗೆ ಬಪ್ಪಿ ಲಿಹಿರಿ ಅವರ ಸಂಗೀತ ಇರುವಂತಹ ಗೀತೆ.

0: ಆತ್ಮೀಯ ಕೇಳುಗರೆ, ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಆತ್ಮೀಯ ಕೇಳುಗರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸುಮಧುರ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೇಳಿ ಶ್ರೀರಾಮಚಂದ್ರ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

ಈಗ ಕೇಳಿ ರಥಸಪ್ತಮಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಈಗ ಕೇಳೋಣ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರು ಧ್ವನಿಯಾಗಿರುವಂತಹ ಸ್ವಯಂವರ ಚಿತ್ರದ ಗೀತೆಯನ್ನು, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಹಾಗೆಯೇ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೆ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗಾಳಿ ಮಾತು ಚಿತ್ರದ ಗೀತೆಯನ್ನ, ಚಿವುದಶಂಕರ್ ಅವರ ಸಾಹಿತ್ಯ ಹಾಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಈಗ ಕೇಳಿ ರಾಜನ್ ನಾಗೇಂದ್ರ ಅವರ, ಸಂಗೀತ ವಿಜಯ ನರಸಿಂಹ ಅವರ, ಸಾಹಿತ್ಯ ಇರುವಂತಹ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಈಗ ಕೇಳಿ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ನ ಕೊನೆಯ ಗೀತೆ. ಶೃಂಗಾರ ಕಾವ್ಯ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಇದುವರೆಗೂ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಸಮಯ ಇನ್ನೇನು 6 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ ಇಂದು ನಡೆಯುತ್ತಿರುವ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಮನೋಹರ್ ಲಾಲ್, ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಬಿವಿ ನಾಗರತ್ನ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದಾರೆ. ರಾಜ್ಯದಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ವಿವಾದಾತ್ಮಕ ಕಸ್ತೂರಿ ರಂಗನ ವರದಿ ಕುರಿತು ಚರ್ಚಿಸಲು ನಾಳೆಯಿಂದ 3 ದಿನಗಳ ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತ ಜಪಾನ್ ಭೇಟಿ ಕಾರ್ಯಕ್ರಮದ ಭಾಗವಾಗಿ ಜಪಾನ್ನ ಮಾಜಿ ಸಚಿವ ತಾರೋ ಕೋನೋ ನೇತೃತ್ವದ ಸಂಸದೀಯ ನಿಯೋಗ ನಗರದ ಪ್ರಮುಖ ತಾಂತ್ರಿಕ ಸಂಸ್ಥೆಗಳಾದ ಐಐಎಸ್ಸಿ, ಇಸ್ರೋ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ಗೆ ಭೇಟಿ ನೀಡಿತು. ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ವಿಕಸಿತ ಭಾರತ ಯುವ ನಾಯಕರ ಸಂವಾದ ನಾಲೆಡ್ಜ್ ಟ್ರ್ಯಾಕ್ನಲ್ಲಿ ಭಾಗವಹಿಸಲು ಯುವ ಜನರನ್ನು ಆಹ್ವಾನಿಸಿದೆ. ಮೊದಲನೇ ಹಂತ ಮೈ ಭಾರತ್ ಪೋರ್ಟಲ್ನಲ್ಲಿ ನಡೆಯುವ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯಾಗಿದೆ. ಅರ್ಹ ಯುವಕ ಯುವತಿಯರು ಮೈ ಭಾರತ್ .gov.in/quiz/ಯುವ ಜಾಲತಾಣದಲ್ಲಿ ನೋಂದಾಯಿಸಿಕೊಳ್ಳುವ ಮೂಲಕ ರಸಪ್ರಶ್ನೆಯಲ್ಲಿ ಭಾಗವಹಿಸಬಹುದು. ರಷ್ಯಾ ಮೇಲೆ ಉಕ್ರೇನ್ ರಾತ್ರೋರಾತ್ರಿ 1,000ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿ ಭಾರೀ ಪ್ರಮಾಣದ ದಾಳಿ ನಡೆಸಿದ್ದು, ರಾಜಧಾನಿ ಮಾಸ್ಕೋವನ್ನು ಗುರಿಯಾಗಿಸಿ 100+ ಡ್ರೋನ್ಗಳನ್ನು ಉಡಾಯಿಸಲಾಗಿದೆ. ದಾಳಿಯಲ್ಲಿ 2 ಮೃತಪಟ್ಟಿದ್ದು 20+ ಹೆಚ್ಚು ಮಂದಿಗೆ ಗಾಯವಾಗಿರುವ ಕುರಿತು ವರದಿಯಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಹಿನ್ನೆಲೆಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ನಗೋಯಾದಲ್ಲಿ ಭೂತಾನ್ ಒಲಿಂಪಿಕ್ ಸಮಿತಿ ಅಧ್ಯಕ್ಷ ರಾಜಕುಮಾರ ಜಿಗ್ಗೇಲ್ ಉಗ್ಯಾನ್ ವಾಂಗ್ಚುಕ್ ಅವರೊಂದಿಗೆ ಉಭಯ ರಾಷ್ಟಗಳ ನಡುವಿನ ಕ್ರೀಡಾ ಸಹಕಾರ ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಕಾರ್ಯಕ್ರಮ ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ. ಇವತ್ತಿನ ಗಾನ ಬಜಾನ ಕಾರ್ಯಕ್ರಮದಲ್ಲಿ ಜೆನ್ಜಿ ಅಂದರೆ ಕೇವಲ ಒಂದು ಪೀಳಿಗೆ ಅಲ್ಲ, ಅದು ಬದಲಾಗ್ತಿರುವಂತಹ ಜಗತ್ತಿನ ಹೊಸ ಚಿಂತನೆಯ ಪ್ರತಿಬಿಂಬ ಅನ್ನುವಂತಹ ವಿಷಯದ ಮೇಲೆ ನಾನು ಮಾತಾಡ್ತಾ ಹೋಗ್ತೀನಿ. ನಿಜಕ್ಕೂ ಅದ್ಭುತವಾಗಿದೆ ಇವತ್ತಿನ ವಿಷಯ. ಇವತ್ತು ನಾವು ಮಾತಾಡ್ತಿರುವಂತಹ ಈ ವಿಷಯ ನಿಜಕ್ಕೂ ನಮಗೆಲ್ಲ ಸ್ಪೆಷಲ್. ಯಾಕಪ್ಪ ಅಂದರೆ ಜೆನ್ಜಿ ಅಂದರೆ ಕೇವಲ 1997 ನಂತರ ಜನಿಸಿದವರು ಅನ್ನೋದು ಒಂದು ಬರೀ ಕ್ಯಾಲೆಂಡರ್ ಲೆಕ್ಕಾಚಾರ ಅಷ್ಟೇ. ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಜೆನ್ಜಿ ಅಂದರೆ ಬರೀ ಒಂದು ಜನ್ರೇಷನ್ ಅಲ್ಲ, ಅದು ವೇಗವಾಗಿ ಬದಲಾಗ್ತಿರುವಂತಹ ಪ್ರಪಂಚದ ಹೊಸ ಚಿಂತನೆ, ಹೊಸ ಮೈಂಡ್ ಸೆಟ್ ಅಂತಲೇ ಹೇಳ್ಬೋದು. ಬನ್ನಿ, ಇವತ್ತಿನ ಈ ಹೊಸ ಆಲೋಚನೆ ಏನಿದೆ, ಇದರ ಸೀಕ್ರೆಟ್ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯುವರತ್ನ ಚಿತ್ರದ ಗೀತೆಯನ್ನು ಕೇಳೋಣ. ನಕಾಶ್ ಅಜೀಜ್ ಅವರ ಧ್ವನಿಯಲ್ಲಿ, ಹಾಗೆ ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯ ಒಂದು ಗೀತೆಗಿದೆ, ತಮನ್ ಅವರ ಸಂಗೀತ ಸಹ.

ಆತ್ಮೀಯ ಕೇಳುಗರೆ, ಜೆನ್ಜಿಗಳ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ಏನಪ್ಪ ಅಂದರೆ, ಈ ಒಂದು ಜೆನ್ಜಿಗಳ ಕುರಿತಾಗಿ ಹೇಳುವಾಗ ವಿಶೇಷವಾಗಿ ಅಂದರೆ 90ರ ದಶಕದವರೆಲ್ಲ ಏನು ಅಂದರೆ, ಇಂಟರ್ನೆಟ್ನ ಸ್ಮಾರ್ಟ್ಫೋನ್ಗಳನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನಿಧಾನಕ್ಕೆ ಕಲ್ತ್ಕೊತಾ ಬಂದ್ವಿ. ಆದರೆ ಇಂದಿನ ಜೆನ್ಜಿ ಜನರೇಷನ್ ಏನಿದೆ, ಹುಡುಗ ಹುಡುಗಿಯರು ಹುಟ್ಟುತ್ತಲೇ ಕೈಯಲ್ಲಿ ಟಚ್ ಸ್ಕ್ರೀನ್ ನೋಡಿಕೊಂಡು ಬೆಳೆದವರು. ಹೌದು, ಇವರಿಗೆ ಗೂಗಲ್ ಇರ್ಬೋದು, ಇನ್ಸ್ಟಾಗ್ರಾಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಎಲ್ಲವೂ ಬೆರಳ ತುದಿಯಲ್ಲಿ, ಅಂದರೆ ಒಂದು ರೀತಿ ಸ್ವಂತ ಮನೆ ಇದ್ದ ಹಾಗೆ ಅವ್ರಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ಅವ್ರಿಗೆ ತಂತ್ರಜ್ಞಾನ ಅನ್ನೋದು ಇವರಿಗೆ ಕೇವಲ ಜಂಬದ ವಿಷಯ ಅಲ್ಲ, ಅದು ಅವರ ದೈನಂದಿನ ಜೀವನದ ಒಂದು ಭಾಗ. ಹೌದು, ಹಾಗಾಗಿ ಇವರ ಆಲೋಚನೆಗಳು ಸಹ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಸೆಕೆಂಡುಗಳಲ್ಲಿ ಕನೆಕ್ಟ್ ಆಗುತ್ತವೆ. ತಂತ್ರಜ್ಞಾನನೇ ಇವರ ಕಣ್ಣು ಕಿವಿಯಾಗಿಬಿಟ್ಟಿದೆ. ಇತ್ತೀಚೆಗೆ ಪ್ರತಿಯೊಂದನ್ನು ಡಿಜಿಟಲ್ ಆಗಿಯೇ ಯೋಚಿಸೋದು ಇಂದಿನ ಜೆನ್ಜಿಯ ವಿಶೇಷತೆ ಅಂತಲೇ ಹೇಳ್ಬೋದು.

ಆತ್ಮೀಯ ಕೇಳುಗರೆ, ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ನಾವು ಜೆನ್ಜಿಗಳು ಬದಲಾಗ್ತಿರುವಂತಹ ಹೊಸ ಚಿಂತನೆ ಅಂತ ನಾನು ಹೇಳಿದೆ, ಅದರ ಮುಂದುವರೆದ ಭಾಗವಾಗಿ ನಾನು ಹೇಳ್ತಾ ಇದ್ದೀನಿ. ಮುಂಚೆಲ್ಲ ಮಾಹಿತಿ ಬೇಕು ಅಂತಂದರೆ ಪಕ್ಕದ ಮನೆಯವ್ರನ್ನೋ, ನ್ಯೂಸ್ ಚಾನಲ್ಲೋ, ಅಥವಾ ನ್ಯೂಸ್ ಪೇಪರ್ನೋ, ಅಥವಾ ಇನ್ನೆಲ್ಲೋ ಲೈಬ್ರರಿನಲ್ಲೋ ಹುಡುಕಬೇಕಿತ್ತು. ಆದರೆ ಈಗಿನ ಪೀಳಿಗೆ ಹೇಗಿದೆ ಅಂದರೆ ಇಡೀ ಜಗತ್ತನ್ನು ಬೆರಳ ತುದಿಯಲ್ಲಿ ಇಟ್ಕೊಂಡ್ಬಿಟ್ಟಿದೆ. ಇವರು ಬರೀ ತೋಟ, ಗದ್ದೆ, ನಮ್ಮೂರು, ನಮ್ಮ ಏರಿಯಾ, ನಮ್ಮ ರಾಜ್ಯ ಅಂತ ಯೋಚನೆ ಮಾಡೋದೇ ಇಲ್ಲ. ಪ್ಯಾರಿಸ್ನಲ್ಲಿ ನಡೆಯೋ ಫ್ಯಾಷನ್ ಶೋಯಿಂದ ಹಿಡಿದು ಜಪಾನ್ ಟೆಕ್ನಾಲಜಿವರೆಗೆ, ಆಫ್ರಿಕಾದ ಕಾಡಿನ ಸಮಸ್ಯೆಯಿಂದ ಹಿಡಿದು ಗ್ಲೋಬಲ್ ವಾರ್ಮಿಂಗ್ವರೆಗೆ ಎಲ್ಲದರ ಬಗ್ಗೆಯೂ ಇವರಿಗೆ ಮಾಹಿತಿ ಇರುತ್ತೆ, ಜ್ಞಾನ ಇರುತ್ತೆ. ಇವರ ಆಲೋಚನೆ ಗಡಿಗಳನ್ನು ದಾಟಿದ್ದು ಯಾಕಪ್ಪ ಅಂದರೆ ಜಾಗತಿಕ ಚಿಂತನೆ ಅನ್ನುವಂಥದ್ದು ಇಂದು ಬೆರಳ ತುದಿಗೆ ಬಂದು ತಲುಪಿರೋದ್ರಿಂದ ಅವರಿಗೆ ಎಲ್ಲದರ ಮಾಹಿತಿಯೂ ಇರುತ್ತೆ. ಯಾವುದೇ ಸಣ್ಣ ವಿಚಾರ ಆದರೂ ಅಷ್ಟೇ ಇವರು ಜಾಗತಿಕ ಮಟ್ಟದಲ್ಲಿ ಯೋಚನೆ ಮಾಡೋದಕ್ಕೆ ಮುಂದಾಗ್ತಾರೆ, ಯಾಕಂದರೆ ಇಂದಿನ ತಂತ್ರಜ್ಞಾನ ಅಷ್ಟರ ಮಟ್ಟಿಗೆ ಮುಂದುವರೆದಿದೆ. ಈಗ ಕೇಳಿ ಟಗರು ಚಿತ್ರದ ಗೀತೆಯನ್ನು, ಅನನ್ಯ ಭಟ್ ಹಾಗೆ ಮೇಘನಾ ಭಟ್ ಮತ್ತು ಶ್ರೀರಕ್ಷಾ ಆಚಾರ್ ಅವರ ಧ್ವನಿಯಲ್ಲಿ, ಕಿರಣ್ ಕಾವೇರಪ್ಪ ಹಾಗೆಯೇ ವಾರ್ದಿಕ್ ಜೋಸೆಫ್ ಅವರು ಸಾಹಿತ್ಯ ಹಾಗೆಯೇ ಚರಣ್ ರಾಜ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಾನು ಜೆನ್ಜಿ ಅನ್ನೋದು ಕೇವಲ ಪೀಳಿಗೆ ಅಲ್ಲ, ಅದು ಬದಲಾಗ್ತಿರುವಂತಹ ಜಗತ್ತಿನ ಹೊಸ ಚಿಂತನೆ ಅನ್ನೋದರ ಕುರಿತಾಗಿ ಮಾತಾಡ್ತಾ ಇದ್ದೀನಿ. ಈಗ ಹೇಳಿಕೊಟ್ಟಿರೋ ವಿಷಯ ಅಂತೂ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯಾಕಪ್ಪ ಅಂದರೆ, ಬೆಳಗ್ಗೆ 9 ಗಂಟೆಗೆ ಆಫೀಸ್ಗೆ ಹೋಗಿ ಸಂಜೆ 5 ಗಂಟೆಗೆ ಬರೋದು, ತಿಂಗಳ ಕೊನೆಗೆ ಸಂಬಳ ತಗೊಳ್ಳೋದು, ಇದು ಹಳೆಯ ಫಾರ್ಮುಲಾ. ಆದರೆ ಇಂದಿನ ಜೆನ್ಜಿ ಇದನ್ನು ಪೂರ್ತಿ ಬದಲಾಯಿಸಿಬಿಟ್ಟಿದೆ. ಇವರಿಗೆ ಅಂದರೆ ಇಂದಿನ ಕಾಲದ ಯುವಕರಿಗೆ ಅಥವಾ ಯುವತಿಯರಿಗೆ ಕೆಲಸ ಅಂದರೆ ಕೇವಲ ಬರೀ ದುಡ್ಡು ಮಾಡೋದಲ್ಲ, ಮನಸ್ಸಿಗೆ ಇಷ್ಟವಾದದ್ದನ್ನು, ಮನಸ್ಸಿಗೆ ಅನಿಸಿದ್ದನ್ನು ಮಾಡೋದು. ಹೌದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಇಂದಿನ ಯುವ ಪೀಳಿಗೆಗೆ ತುಂಬ ಮುಖ್ಯ ಅನಿಸುತ್ತೆ. ಮಾನಸಿಕ ನೆಮ್ಮದಿ ಕೊಡುವಂತಹ, ತಮ್ಮ ಪ್ರತಿಭೆಗೆ ಬೆಲೆ ಕೊಡುವಂತಹ ಕೆಲಸಕ್ಕೆ ಮಾತ್ರ ಇವರು ಎಸ್ ಅಂತಾರೆ. ಇಲ್ಲದೇ ಇದ್ದರೆ ಬಾಯ್ ಬಾಯ್ ಅನ್ನೋ ಧೈರ್ಯ ಇವರಿಗಿದೆ. ಖುಷಿ ಇಲ್ಲದ ಕಡೆ ಇವರು ಇರೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ಈಗ ಕೇಳಿ ಪಲ್ಲಕ್ಕಿ ಚಿತ್ರದ ಗೀತೆಯನ್ನು. ಕಾರ್ತಿಕ್ ಹಾಗೆಯೇ ಕವಿರಾಜ್ ಅವರ ಧ್ವನಿಯಲ್ಲಿ ಒಂದು ಗೀತೆಗೆ ಕವಿರಾಜ್ ಅವರದ್ದೇ ಸಾಹಿತ್ಯ, ಹಾಗೆಯೇ ಗುರುಕಿರಣ್ ಅವರ ಸಂಗೀತ ಇದೆ.

ಆತ್ಮೀಯ ಕೇಳುಗರೆ, ಸೇಫ್ ಡ್ರೈವ್ ಗಾನಾ ಬಜಾನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ಜೆನ್ಜಿಗಳ ಕುರಿತಾದ ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ಇಂದಿನ ಯುವಕರು ಯಾರದ್ದೋ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕಿಂತ ತಾವೇ 10 ಜನಕ್ಕೆ ಕೆಲಸ ಕೊಡಬೇಕು ಅನ್ನುವಂಥದ್ದು ಇಂದಿನ ಜೆನ್ಜಿಗಳ ಮೂಲ ಮಂತ್ರ ಆಗಿದೆ. ಹೌದು, ಕಂಟೆಂಟ್ ಕ್ರಿಯೇಷನ್, ಫ್ರೀಲ್ಯಾನ್ಸಿಂಗ್, ಇ ಕಾಮರ್ಸ್, ಯೂಟ್ಯೂಬ್, ಗೇಮಿಂಗ್, ಹೀಗೆ ನೂರಾರು ಹೊಸ ಹಾದಿಗಳನ್ನು ಇವರು ಕಂಡುಕೊಂಡಿದ್ದಾರೆ. ನನ್ನ ಲೈಫ್, ನನ್ನ ರಿಸ್ಕ್, ನನ್ನ ಬಿಸ್ನೆಸ್ ಅನ್ನೋ ಕಾನ್ಫಿಡೆನ್ಸ್ ಇವರ ರಕ್ತದಲ್ಲೇ ಬಂದಿದೆ. ಸಾಂಪ್ರದಾಯಿಕ ಕೆಲಸದ ಚೌಕಟ್ಟನ್ನು ಮುರಿದು ಹೊಸ ಸಾಮ್ರಾಜ್ಯ ಕಟ್ಟೋ ಗುರಿ ಇವರದ್ದು. ಸ್ವಂತ ಕಾಲ ಮೇಲೆ ನಿಲ್ಲುವಂತಹ ಹಠ ಇವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಾಣಿಸುತ್ತೆ. ಹೊಸ ಹಾದಿಯನ್ನು ಶೋಧ ಮಾಡ್ಕೊಂಡು ಹೋಗೋದೇ ಇವರ ಗುರಿಯಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಈಗ ಕೇಳಿ ಹುಡುಗರು ಚಿತ್ರದಾಗಿದೆ ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ನಾಳೆಯಿಂದ ಮೂರು ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ, ಕಸ್ತೂರಿ ರಂಗನ್ ವರದಿ, ಬರ ಪರಿಸ್ಥಿತಿ ಕುರಿತು ಚರ್ಚೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರದಿಂದ ನೆರವು ಪಡೆಯಲು ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧಾರ, ಡಾಕ್ಟರ್ ಜಿ ಪರಮೇಶ್ವರ್. ಆದ್ಯತೆ ಮೇರೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ಧ, ಸಚಿವ ಚಲುವರಾಯಸ್ವಾಮಿ. ಹಾಗೂ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಹಲವೆಡೆ ಜನಜಾಗೃತಿ ಕಾರ್ಯಕ್ರಮ. ರಾಜ್ಯದಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ವಿವಾದಾತ್ಮಕ ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚಿಸಲು ನಾಳೆಯಿಂದ ಮೂರು ದಿನಗಳ ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶೇಷ ಅಧಿವೇಶನದಲ್ಲಿ ಅರಣ್ಯ ಪ್ರದೇಶದ ಪಕ್ಕದಲ್ಲಿ ವಾಸಿಸುವ ಜನರ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಿ ಅತಿ ಶೀಘ್ರವಾಗಿ ಕೇಂದ್ರಕ್ಕೆ ನಮ್ಮ ಅಭಿಪ್ರಾಯ ತಿಳಿಸಲಾಗುವುದು ಎಂದರು. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ವೇಳೆ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಲಾಗಿತ್ತು. ಕಳೆದ ಅಧಿವೇಶನದಲ್ಲಿ ಚರ್ಚೆ ನಡೆಸಬೇಕಿತ್ತು, ಆದರೆ ವಿರೋಧ ಪಕ್ಷದ ಶಾಸಕರು ತಮ್ಮ ರಾಜಕಾರಣಕ್ಕಾಗಿ ವಿಧಾನಸಭೆಯ ಸಮಯ ವ್ಯರ್ಥ ಮಾಡಿದ್ದಾರೆ ಎಂದು ಟೀಕಿಸಿದರು. ಹಾಸನ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ಕಾರವಾರ ಸೇರಿದಂತೆ ಮಲೆನಾಡು ಭಾಗದ ಸಚಿವರು, ಸಂಸದರು ಶಾಸಕರ ಜೊತೆ ಚರ್ಚಿಸಿ ಅವರ ಅಭಿಪ್ರಾಯ ಸಂಗ್ರಹಿಸಿ ಕಸ್ತೂರಿ ರಂಗನ್ ವರದಿಯಿಂದ ಜನರ ಬದುಕಿನ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಕೇಂದ್ರಕ್ಕೆ ವರದಿ ನೀಡಲಾಗುವುದು ಎಂದರು. ಬರ ಪರಿಹಾರ ಮತ್ತು ರೈತರ ಸಾಲಮನ್ನಾ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನೆರವು ಪಡೆಯಲು ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವಪಕ್ಷ ನಿಯೋಗವನ್ನು ದೆಹಲಿಗೆ ಕೊಂಡೊಯ್ಯಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಸ್ಥಿತಿ ಮತ್ತು ಮಲೆನಾಡು ಭಾಗದಲ್ಲಿ ಆತಂಕ ಮೂಡಿಸುತ್ತಿರುವ ಕಸ್ತೂರಿ ರಂಗನ್ ವರದಿ ಕುರಿತು ಅಧಿವೇಶನದಲ್ಲಿ ಸಮಗ್ರವಾಗಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ನಾಳೆಯಿಂದ ಮೂರು ದಿನ ನಡೆಯಲಿರುವ ವಿಶೇಷ ಅಧಿವೇಶನವನ್ನು ಸುಗಮ ಮತ್ತು ಅರ್ಥಪೂರ್ಣವಾಗಿ ನಡೆಸಲು ಸಹಕರಿಸುವಂತೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಮತ್ತು ವಿಧಾನ

0: ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಪತ್ರ ಬರೆದಿರುವ ಸಚಿವರು ಈ ಎರಡು ಸೂಕ್ಷ್ಮ ವಿಷಯಗಳ ಬಗ್ಗೆ ಪಕ್ಷಾತೀತವಾಗಿ ವಾಸ್ತವಾಂಶ, ಅಂಕಿಅಂಶ, ತಜ್ಞರ ಅಭಿಪ್ರಾಯ ಮತ್ತು ಜನರ ಹಿತಾಸಕ್ತಿ ಆಧರಿಸಿ ಚರ್ಚೆ ನಡೆದು ಕೇಂದ್ರಕ್ಕೆ ರಾಜ್ಯದ ನಿಲುವು ತಿಳಿಸುವ ಅಗತ್ಯವಿದೆ ಎಂದಿದ್ದಾರೆ. ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಹಿರಿಯೂರು ತಾಲೂಕಿನ ಆದಿರಾಳು ಗ್ರಾಮದ ಬಳಿ ಭದ್ರಾ ನದಿಗೆ ಬಾಗಿನ ಅರ್ಪಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರುವ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಯೋಜನೆಯ ವ್ಯಾಪ್ತಿಯಲ್ಲಿ 17 ಟಿಎಂಸಿ ನೀರನ್ನು ಲಿಫ್ಟ್ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ಯೋಜನೆ ಅನುಷ್ಠಾನದಲ್ಲಿ ಆರ್ಥಿಕ ಅಥವಾ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಯಾವುದೇ ತೊಡಕುಗಳು ಎದುರಾದರೂ ಅವುಗಳನ್ನು ಪರಿಹರಿಸಿ 17 ಟಿಎಂಸಿ ನೀರನ್ನು ಲಿಫ್ಟ್ ಮಾಡುವ ಕಾರ್ಯಕ್ರಮವನ್ನು ತಡೆರಹಿತವಾಗಿ ಮುಂದುವರಿಸಲಾಗುವುದು ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಯ ಮೂಲಕ ಬಯಲು ಸೀಮೆ ಭಾಗಕ್ಕೆ ನೀರು ಹರಿಸುವ ರಾಜ್ಯ ಸರ್ಕಾರದ ಸಂಕಲ್ಪ ಸಾಕಾರಗೊಂಡಿದ್ದು, ಇದರ ಸಂಕೇತವಾಗಿ ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿತ್ರದುರ್ಗಕ್ಕೆ ಆಗಮಿಸಿ ಭದ್ರಾ ಜಲಕ್ಕೆ ಗಂಗಾಪೂಜೆ ನೆರವೇರಿಸಲಿದ್ದಾರೆ ಎಂದರು.
1: 24 ತಾರೀಕು ಈ ಒಂದು ಬಹುದಿನದ ಕಾರ್ಯಕ್ರಮ, ನಿಜಲಿಂಗಪ್ಪ ಅವರ ಕನಸು, ಎಸ್ಎಂ ಕೃಷ್ಣ ಅವರು ಪ್ರಾರಂಭ ಮಾಡಿದಂತ ಈ ಸರ್ಕಾರ ಬಂದ ಮೇಲೆ 3.5 ವರ್ಷದಲ್ಲಿ ಸಿದ್ದರಾಮಯ್ಯ ಅವರು ನೀರಾವರಿ ಸಚಿವರಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಜಿಲ್ಲೆಯ ಶಾಸಕರಾಗಿ ಇರ್ಬೋದು, ರೆಸಿಡೆಂಟ್ ಇರ್ಬೋದು, ಎಲ್ಲ ಶಾಸಕರ ಒತ್ತಡದಿಂದ ಬಹಳ ಆದ್ಯತೆ ಮೇಲೆ ಮಾಡಿದ್ದು ಇವತ್ತು ಫಲ ಸಿಕ್ಕಿದೆ. ನೀರಿನ ಅದನ್ನ ಅಧಿಕೃತವಾಗಿ ಪೂಜೆ ಸಲ್ಲಿಸಲಿಕ್ಕೋಸ್ಕರ ಮನೆ 24 ತಾರೀಕು ಮನೆ ಮುಖ್ಯಮಂತ್ರಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೆ 17 ಟಿಎಂಸಿ ನೀರನ್ನ ಲಿಫ್ಟ್ ಮಾಡುವಂತದನ್ನ ನಾವು ನಿಧಾನ ಮಾಡಲ್ಲ, ಮೊದಲನೇ ಆದ್ಯತೆ.
0: ಗದಗ ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಸರ್ಕಾರ ಘೋಷಿಸದಿದ್ದರೆ 10 ಅಕ್ಟೋಬರ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರೈತರ ಪರ ನಿಲ್ಲುವುದಾಗಿ ಶಾಸಕ ಎಚ್ಕೆ ಪಾಟೀಲ್ ಹೇಳಿದ್ದಾರೆ. ಗದಗ ತಾಲೂಕಿನ ಮುಳಗುಂದದಲ್ಲಿಂದು ರೈತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯ ಬರಗಾಲದ ಕುರಿತು ಮುಖ್ಯಮಂತ್ರಿಯವರು ಪರಿಶೀಲಿಸಿದ್ದರೂ ಬರಗಾಲ ತಾಲೂಕು ಎಂದು ಘೋಷಿಸುವಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಟೀಕಿಸಿದರು. ಈ ಸಂಬಂಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿರುವುದಾಗಿ ಎಚ್ಕೆ ಪಾಟೀಲ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಪೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮತ್ತು ವಿಶೇಷ ಅಭಿಯಾನದ ಅಂಗವಾಗಿ ಇಂದು ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸುವುದು ಮತ್ತು ಪರಿಷ್ಕರಣೆ ಬಗ್ಗೆ ನಿಗದಿತ ನಮೂನೆಗಳನ್ನು ಸಲ್ಲಿಸಿ ಹೆಸರು ಸೇರ್ಪಡೆ ಮಾಡಬಹುದಾಗಿದೆ ಎಂದರು. ಕೋಲಾರದಲ್ಲಿಂದು ಆಯೋಜಿಸಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕರಡು ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರು ಬಿಟ್ಟು ಹೋಗಿದ್ದಲ್ಲಿ ನಿಗದಿತ ಪ್ರಕ್ರಿಯೆಯಂತೆ ಮರು ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. 18 ವರ್ಷ ಪೂರ್ಣಗೊಂಡಿರುವ ಯುವಜನರು ಹೊಸ ಮತದಾರರಾಗಿ ನೋಂದಾಯಿಸಿಕೊಳ್ಳುವಂತೆಯೂ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಎಸ್ಕೆ ಸೋಮಶೇಖರ್ ವಿವಿಧ ಮತಗಟ್ಟೆಗೆ ಭಾನುವಾರ ಭೇಟಿ ನೀಡಿ ಪರಿಶೀಲಿಸಿ ಮಾಹಿತಿ ಪಡೆದರು. ಅಭಿಯಾನಕ್ಕೆ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಅವರು ತಿಳಿಸಿದರು. ಗದಗದಲ್ಲಿಂದು ಆಯೋಜಿಸಿದ್ದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲೆಯಾದ್ಯಂತ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಈ ಸಾಲಿನ ಪೋಷಣ್ ಮಾಸಾಚರಣೆಯ ಘೋಷವಾಕ್ಯವಾಗಿದೆ. ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಜುಳಾ ಮಾತನಾಡಿ, ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿ ನಿರ್ವಹಣೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಇಡೀ ಸಮುದಾಯದ

ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ನಾಳೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ. ಬಂದ್ಗೆ ರೈತ ಸಂಘಟನೆಗಳು, ರಾಜಕೀಯ ಪಕ್ಷಗಳು, ರೈತ ಮುಖಂಡರು, ಕಾಫಿ ಬೆಳೆಗಾರರ ಸಂಘಟನೆಗಳು ಬೆಂಬಲ ನೀಡಿದ್ದು, ನಾಳೆ ಮುಂಜಾನೆ 6 ಸಂಜೆ 6 ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ ಮಾಡಲಾಗುವುದು ಎಂದು ರೈತ ಸಂಘಟನೆಗಳು ತಿಳಿಸಿವೆ. ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲಿ ಅಧಿಕಾರಿಗಳು ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಕೋಲಾರ ಶಾಸಕ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಹೇಳಿದ್ದಾರೆ. ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಒಳಚರಂಡಿ ಮಾರ್ಗ ಸೇರಿದಂತೆ ಯಾವುದೇ ಕಾಮಗಾರಿಗಳ ಅಂದಾಜು ಪಟ್ಟಿ ಮತ್ತು ಪ್ರಗತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸಬೇಕು ಎಂದು ಸೂಚಿಸಿದರು. ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಮಾತನಾಡಿ, ಯಾವುದೇ ಕಾಮಗಾರಿ ಪ್ರಾರಂಭಿಸುವ ಮುನ್ನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಉಸ್ತುವಾರಿ ಸಚಿವರ ಗಮನಕ್ಕೆ ತರುವುದು ಕಡ್ಡಾಯ ಎಂದು ಅವರು ಸ್ಪಷ್ಟಪಡಿಸಿದರು. ಸುಪ್ರೀಂಕೋರ್ಟ್ ಹಾಗೂ ಹೈಕೋರ್ಟ್ ಆದೇಶಗಳ ಅನ್ವಯ ಖಾಲಿ ನಿವೇಶನಗಳನ್ನು ಮಾಲೀಕರೇ ಸ್ವತಃ ತ್ವರಿತವಾಗಿ ಸ್ವಚ್ಛಗೊಳಿಸಬೇಕು. ಒಂದು ವೇಳೆ ತಪ್ಪಿದಲ್ಲಿ ನಗರಸಭೆಯಿಂದಲೇ ಆ ಕಾರ್ಯವನ್ನು ನಡೆಸಿ ಅದಕ್ಕೆ ತಗಲುವ ವೆಚ್ಚದ ಜೊತೆಗೆ 2,000 to 3,000 ದಂಡ ವಿಧಿಸಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿ ಭಾಗದಲ್ಲಿ ದುರ್ಬಲವಾಗಿತ್ತು. ಕೆಲವೆಡೆ ಮಳೆಯಾಗಿದೆ. ಬೆಂಗಳೂರು ಕೆಐಎಎಲ್ ವೀಕ್ಷಣಾಲಯದಲ್ಲಿ 9, ಎಚ್ಎಎಲ್ ವಿಮಾನ ನಿಲ್ದಾಣ ಹೊಸಕೋಟೆಯಲ್ಲಿ 7 ಮಳೆಯಾಗಿದೆ. ಮುಂದಿನ 3 ಕಾಲ ರಾಜ್ಯಾದ್ಯಂತ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು, ಕೆಲವು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 28 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ 3 ವಿಧಾನಮಂಡಲದ ವಿಶೇಷ ಅಧಿವೇಶನ. ಕಸ್ತೂರಿ ರಂಗನ್ ವರದಿ, ಬರ ಪರಿಸ್ಥಿತಿ ಕುರಿತು ಚರ್ಚೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರದಿಂದ ನೆರವು ಪಡೆಯಲು ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧಾರ, ಡಾಕ್ಟರ್ ಜಿ ಪರಮೇಶ್ವರ್. ಆದ್ಯತೆ ಮೇರೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ಧ, ಸಚಿವ ಚಲುವರಾಯಸ್ವಾಮಿ. ಹಾಗೂ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಹಲವೆಡೆ ಜನಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಹಲೋ ಯಾರು? ರಜನಿಕಾಂತ. ಏನಪ್ಪ ಜನ ಇದೆಯಾ? ಓ ಒಂದ್ ನಿಮಿಷ ಇರೋ ಬರ್ರಿ. ಹಲೋ
1: ನಮಸ್ಕಾರ, ನಾನು ಮುಖ್ಯಮಂತ್ರಿ ಚಂದ್ರು. ನನಗೆ ಬಹಳ ಸಂತೋಷ ಆಗುತ್ತೆ ಒಂದು ವಿಚಾರಕ್ಕೆ. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಕೇಳಿ. ಕೇವಲ ಮನೋರಂಜನೆ ಅಲ್ಲ, ವಿಚಾರಪೂರ್ವಕವಾದ ವಿಚಾರಗಳಿರ್ತವೆ ಮತ್ತು ಪರಿವರ್ತನೆಗೆ ಅನುಕೂಲಗಳಾಗುತ್ತೆ. ಅದರಲ್ಲಿ ಭಾವನೆಗಳಿಗೆ ಮತ್ತು ಬದುಕಿಗೆ ಮತ್ತು ಪ್ರಗತಿಪರ ಚಿಂತನೆಯನ್ನು ಇಟ್ಟುಕೊಂಡು ಶುದ್ಧವಾದ ಅಚ್ಚ ಕನ್ನಡದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರ್ತಕ್ಕಂಥ ವಿವಿಧ ಭಾರತೀಯ ಕೇಳಿ ಆನಂದಿಸಿ. ದಯಮಾಡಿ ಎಲ್ಲರೂ ಕೇಳಬೇಕು, ಕೇಳೋರಿಗೂ ಪುಸ್ತಲಾಯಿಸಿ ಅಂತ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ.

0: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
1: ಸಮಯ ಆಗಿದೆ 6:55. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ ಮರುಪ್ರಸಾರ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೇ, ನಿಮಗೆ ಸ್ವಾಗತ. ತಿರುಮಲೆ ತಾತಾಚಾರ್ಯ ಶರ್ಮಾ, ತಿ ತಾ ಶರ್ಮಾ, ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲಾ ರಂಗಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಆಶ್ಚರ್ಯವಾಗುವಷ್ಟು ರಂಗಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಇತಿಹಾಸಕಾರ, ಅಧ್ಯಾಪಕ, ಸಂಶೋಧಕ, ಪಂಚಭಾಷೆಗಳನ್ನ ಬಲ್ಲವರಾಗಿದ್ರು, ಹಸ್ತಪ್ರತಿಗಳ ಸಂಪಾದನೆಯಲ್ಲಿ ತೊಡಗಿದ್ರು, ಪತ್ರಿಕೋದ್ಯಮದಲ್ಲಿ ಇದ್ರು, ಪ್ರಕಾಶಕರಾಗಿದ್ರು, ರಾಜಕಾರಣದಲ್ಲಿದ್ರು, ಕನ್ನಡ ಸಾಂಸ್ಕೃತಿಕ ಲೋಕದ ಪ್ರಭಾವಿ ಮತ್ತು ಪ್ರೇರಣೆ ನೀಡುತ್ತಿದ್ದ ಚಿಂತನಶೀಲ ವ್ಯಕ್ತಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು, ಗಾಂಧೀಜಿಯವರ ಜೊತೆ ಸ್ವಲ್ಪ ಕಾಲ ಇದ್ದರು. ಪತ್ರಿಕಾ ರಂಗದ ಅವರ ಕೊಡುಗೆ ಬಹಳ ವಿಶಿಷ್ಟವಾದದ್ದು. ತಿರುಮಲೆ ತಾತಾಚಾರ್ಯ ಶರ್ಮಾ ಅವರ ಮಾತುಗಳನ್ನು ಕೇಳೋಣ.
3: ಕನ್ನಡದ ವೃತ್ತಪತ್ರಿಕೆಯ ಒಂದು ಕೆಲಸವನ್ನ ಸುಮಾರು 100 ವರ್ಷಗಳ ಹಿಂದೆಯೇ ಆರಂಭವಾಯಿತು ಅಂತ ಹೇಳಬೇಕು. 1858 ಆದ ಕೂಡಲೇ, 6ನೇ ವರ್ಷವೇ ಮುಮ್ಮಡಿ ಕೃಷ್ಣರಾಜಡಿಯರಿದ್ದ ಕಾಲದಲ್ಲಿ ಅವರಿಂದ ಪ್ರೋತ್ಸಾಹಿತರಾಗಿ ಭಾಷ್ಯಂ ತರುಳಾಚಾರ್ ಎಂಬುವರು ಬೆಂಗಳೂರು ನಗರದಲ್ಲಿ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು. ಕರ್ನಾಟಕ ಪ್ರಕಾಶಕ ಎಂಬ ಹೆಸರು ಕೆಲವರು ಕೇಳಿರಬೇಕು. ಅದು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಒಂದು ವಾರಪತ್ರಿಕೆಯ ಸ್ವರೂಪದಿಂದ ರಾಷ್ಟ್ರದ ಇಡೀ ಭಾರತದ ಒಂದು ಕಲ್ಪನೆಯನ್ನು ಮಾಡಿಕೊಂಡು, ಕರ್ನಾಟಕದ ಕಲ್ಪನೆಯನ್ನು ಸ್ಪಷ್ಟ ಮಾಡಿಕೊಂಡು, ಅದರ ಸಲುವಾಗಿ ಆಗಿನ ಮಿತಿಗಳಲ್ಲಿ ಬಹಳ ಕೆಲಸ ಮಾಡಿದರು. 1887-88 ನಡೆಯಿತು ಆ ಪತ್ರಿಕೆ, ಅನಂತರ ನಿಂತು ಹೋಯಿತು. ಸ್ವದೇಶಾಭಿಮಾನಿ ಎನ್ನುವುದು ಇನ್ನೊಂದು ಪತ್ರಿಕೆ, ಶ್ರೀನಿವಾಸ ಅಯ್ಯಂಗಾರರು ಎಂಬುದು ಆ ಪತ್ರಿಕಾಕರ್ತರ ಹೆಸರು. ಅಂದಿನ ನಿರಂಕುಶಾಧಿಕಾರಿಗಳಿಗೆ ಯಮನಂತ ಪರಿಣಮಿಸಿತ್ತು. ಗೋಪಾಲ ಅಯ್ಯಂಗಾರ್, ಶ್ರೀನಿವಾಸ ಅಯ್ಯಂಗಾರ್ ಅಂತ ಇಬ್ಬರು ಸಹೋದರರು ಇಲ್ಲಿದ್ದು ಈ ಸಾರ್ವಜನಿಕ ಅಭಿಪ್ರಾಯವನ್ನು ರೂಢಿಸಿ ಪ್ರಭುತ್ವದ ಕೀಲುಗಳನ್ನು ತಕ್ಕ ಮಟ್ಟಿಗೆ ಎತ್ತರಿಸಿಕೊಡ್ತಾ ಇದ್ದಂಥವರು. ಅವರನ್ನು ಬಹಳ ಕಾಲ ಮೈಸೂರು ದೇಶದಲ್ಲಿ ಇರುಗೊಡಿಸಲಿಲ್ಲ ಅಂದಿನ ಪ್ರಭುತ್ವ. ಅದರ ಫಲವಾಗಿ ಅವರಿಬ್ಬರು ಉತ್ತರ ದೇಶಕ್ಕೆ ಹೋದರು. ಶ್ರೀಮಾನ್ ವೆಂಕಟಕೃಷ್ಣಯ್ಯನವರ ಹೆಸರು ಅನೇಕರೇ ನೆನಪಿರಬೇಕು, ತಾತಯ್ಯ ಅಂತ ಅವರ ಹೆಸರು. ಅವರು ಪೃಥ್ವಿಗೊಂದು ಸ್ಥಾನ ಗೌರವವನ್ನು ಕಲ್ಪಿಸಿಕೊಟ್ಟವರು. ಅದಕ್ಕಿಂತಲೂ ಅತಿಶಯವಾಗಿ

0: ಹಾಗಾಗಿ ತಮ್ಮ ಆ ಜೀವ ಕಷ್ಟಗಳನ್ನು ಪ್ರಭುತ್ವದ ಮೂಲವಾಗಿ ನಿರಂತರ ಕಷ್ಟವನ್ನು ಅನುಭವಿಸಿ ಹಾಗೆಯೇ ತಮ್ಮ ಜೀವಮಾನವನ್ನು ಕೊನೆಗಾಣಿಸಿದಂಥ ಮಹಾವೀರರು ಅಂತ ಹೇಳಬೇಕು. ಶ್ರೀಮಾನ್ ಡಿ ವಿ ಗುಂಡಪ್ಪನವರು ಬಹಳ ಮಟ್ಟಿಗೆ ಈ ವೃತ್ತಿಗೆ ಒಂದು ಗೌರವವನ್ನು ಸ್ಥಾನ ಮರ್ಯಾದೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದರಲ್ಲಿ ಯಾರು ಏನು ಪ್ರಶ್ನೆ ಮಾಡುವ ಹಾಗಿಲ್ಲ. ಇಂದಿಗೂ ಅನುಕರಣ ಯೋಗ್ಯವಾದದ್ದಂದರೆ ಬಿಜಾಪುರದ ಕರ್ನಾಟಕ ವೈಭವ ಜಯರಾಯರವರು ಅದಕ್ಕೆ ನಿಜವಾದ ಕೀರ್ತಿಯನ್ನು ಯಶಸ್ಸನ್ನು ತಂದಿದ್ದಾರೆ.
1: ಜಯರಾವ್ ದೇಶ್
0: ಇಂದಿಗೂ ಆ ಪತ್ರಿಕೆಯ ಹೆಸರು ಅನೇಕರಿಗೆ ಸ್ಫೂರ್ತಿ ಕಾರಣವಾಗಿದೆ. ಇನ್ನು ಮಂಗಳೂರು ಜಿಲ್ಲೆ ನಿಜವಾಗಿಯೂ ಕನ್ನಡದ ಮುದ್ರಣಕ್ಕೂ ಕನ್ನಡ ಪತ್ರಿಕೆಗಳ ಆರಂಭಕ್ಕೂ ಮೊಟ್ಟ ಮೊದಲನೇದು ಅಂತ ಒಪ್ಪಿಕೊಳ್ಬೇಕು. ಅಚ್ಚಿನ ಕಾರ್ಖಾನೆಯನ್ನು ಮೊದಲು ಪ್ರಾರಂಭ ಮಾಡಿದ್ದು ಬೆಸಲ್ ಮಿಷನ್ ಪ್ರೆಸ್ನವರು ಮಂಗಳೂರಿನಲ್ಲಿ. ಅಲ್ಲಿಯೇ ಕ್ಯಾನರೀಸ್ ನ್ಯೂಸ್ ಅಂತ ಹೇಳಿ 843-844 ಸುಮಾರಿನಲ್ಲಿ ಪ್ರಾರಂಭವಾಯಿತು. ಅದು ಮಿಷನರಿಗಳ ಪತ್ರಿಕೆ. ಆನಂತರ ಆ ಒಂದು ಉತ್ತಮವಾದ ಮಟ್ಟದಲ್ಲಿ ಮುದ್ರಣ ಕಾರ್ಯವನ್ನು ಮತ್ತು ಪತ್ರಿಕಾ ನಿರ್ವಾಹವನ್ನು ಆ ಜಿಲ್ಲೆಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಹೆಸರುಗಳನ್ನು ಇಲ್ಲಿ ಹೇಳಬೇಕಾದದ್ದು ಅವಶ್ಯಕವಿದ್ದರೂ ಇದು ಸಮಯವಲ್ಲ. ಮತ್ತು ಇತ್ತೀಚೆಗೆ ಮೈಸೂರಿನ ದೇಶದಲ್ಲಿ ಕೆಲವು ಪತ್ರಿಕೆಗಳು ಮುಖ್ಯವಾಗಿ ವಿಶ್ವಕರ್ನಾಟಕ, ತಾಯ್ನಾಡು, ಜನವಾಣಿ ಈ ಪತ್ರಿಕೆಗಳು ಸ್ವಾತಂತ್ರ್ಯ ಸಂಗ್ರಾಮ ಕಾಲದಲ್ಲಿ ಅಪೂರ್ವವಾದಂತಹ ಸೇವೆಯನ್ನು ಸಲ್ಲಿಸಿವೆ. ಇದನ್ನು ಯಾರು ಬೇಕಾದರೂ ಈಗ ಅವು ನಡೆಯುತ್ತಿರುವ ರೀತಿಯಿಂದಲೇ ತಿಳಿದುಕೊಳ್ಳಬಹುದು. ಧಾರವಾಡದಲ್ಲಿ ಅನೇಕ ಪತ್ರಿಕೆಗಳು ನಡೆಯಿತು ಬಂದವು. ಅದರಲ್ಲಿ ಸ್ವರ್ಗೀಯ ಮುದುವೇಡ್ಕರ್ ಕೃಷ್ಣರಾಯರವರಿಂದ ಮುಂದುವರಿಸಲ್ಪಟ್ಟ ಕರ್ನಾಟಕ ವೃತ್ತ ಮತ್ತು ಧನಂಜಯ ಈ ಪತ್ರಿಕೆ ಸ್ವಾತಂತ್ರ್ಯದ ಸಾಧನೆಗೆ ಅಪೂರ್ವವಾದ ಸೇವೆ ಸಲ್ಲಿಸಿದೆ. ಅನಂತರ ಆ ಪರಂಪರೆಯನ್ನು ಮುಂದುವರಿಸಿದ್ದು ಸಂಯುಕ್ತ ಕರ್ನಾಟಕ. ಮೈಸೂರು ನಗರದಲ್ಲಿ ಪ್ರಾರಂಭವಾದ ಮೈಸೂರು ವೃತ್ತಾಂತ ಪತ್ರಿಕೆ ಮಾತನ್ನು ಹೇಳದೇ ಇದ್ದರೆ ವೃತ್ತಿಗೆ ಒಂದು ಲೋಪ ಅಂತ ಭಾವಿಸ್ತೇನೆ.
2: ರತ್ನಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ತಿರುಮಲೆ ತಾತಾಚಾರ್ಯ ಶರ್ಮಾ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿರುವ ಹಲವಾರು ನೈಸರ್ಗಿಕ ವಿಕೋಪಗಳು ಹವಾಮಾನ ಬದಲಾವಣೆಯ ಪ್ರಭಾವವನ್ನು ತಗ್ಗಿಸಲು ದೃಢ ಹವಾಮಾನ ಕ್ರಮಗಳು ಅತ್ಯಗತ್ಯ ಎಂಬುದನ್ನು ಸ್ಪಷ್ಟಪಡಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಸಪ್ತಾಹಕ್ಕೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅಪಾರ ಪ್ರಮಾಣದಲ್ಲಿರುವ ಮೀನುಗಾರಿಕೆ ಕ್ಷೇತ್ರದ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಸಮಗ್ರ ಮಾರ್ಗಸೂಚಿ ಸಿದ್ದಪಡಿಸಲು ಮೀನುಗಾರಿಕೆ ಇಲಾಖೆಯು ನಾಳೆ ಕೋಲ್ಕತ್ತಾದಲ್ಲಿ ಪರಿಶೀಲನಾ ಸಭೆ ಆಯೋಜಿಸಿದೆ. ನೇಪಾಳದಲ್ಲಿ 1,400ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣವಾದ ಭೀಕರ ಪ್ರವಾಹ ಸಂಭವಿಸಿ ಸುಮಾರು 4 ವಾರಗಳು ಕಳೆದಿದ್ದರೂ ಇನ್ನೂ ಪತ್ತೆಯಾಗದ ಸುಮಾರು 6,000 ಜನರಿಗಾಗಿ ಇಂದು ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಗದಗ ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಸರ್ಕಾರ ಘೋಷಿಸದಿದ್ದರೆ ಅಕ್ಟೋಬರ್ 10ರಂದು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರೈತರ ಪರ ನಿಲ್ಲುವುದಾಗಿ ಶಾಸಕ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮತ್ತು ವಿಶೇಷ ಅಭಿಯಾನದ ಅಂಗವಾಗಿ ಇಂದು ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ಚಾಲನೆ ನೀಡಿದ್ದಾರೆ. 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವೈಯಕ್ತಿಕ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಎಲಾವೆನಿಲ್ ವಲರಿಯನ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: 27ರವರೆಗೆ ಬೆಂಗಳೂರಿನ ಜಯಮಹಲ್ ಪ್ಯಾಲೆಸ್ ನಲ್ಲಿ ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ಮೇಳ 2026.
1: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇವತ್ತಿನ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ಜೆನ್ ಜಿ ಅಂದರೆ ಕೇವಲ ಒಂದು ಪೀಳಿಗೆ ಅಲ್ಲ ಕಣ್ರಿ, ಅದು ಬದಲಾಗ್ತಿರುವಂತಹ ಜಗತ್ತಿನ ಹೊಸ ಚಿಂತನೆಯ ಪ್ರತಿಬಿಂಬ ಅನ್ನುವಂತಹ ವಿಷಯದ ಮೇಲೆ ನಾನು ಆಗಲಿಂದ ಮಾತಾಡ್ತಾ ಇದ್ದೀನಿ. ಈ ಒಂದು ಪೀಳಿಗೆ ದೊಡ್ಡ ಶಕ್ತಿ ಅಂದರೆ ಇವರ ವಿಶಾಲ ಮನೋಭಾವ ಅಂತಲೇ ಹೇಳಬೇಕು. ಜಾತಿ, ಧರ್ಮ, ಲಿಂಗ, ಬಣ್ಣ ಅಥವಾ ಜನರ ಆಯ್ಕೆಗಳ ಆಧಾರದ ಮೇಲೆ ಇವರು ಯಾರನ್ನ ಸಹ ಜಡ್ಜ್ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಅಸ್ತಿತ್ವವಿದೆ, ಅದನ್ನು ಗೌರವಿಸಬೇಕು ಅನ್ನೋದು ಇವರ ಸಿದ್ಧಾಂತ. ಸಮಾಜದಲ್ಲಿ ಹಿಂದುಳಿದವರಿಗೆ ಅಥವಾ ವಿಭಿನ್ನವಾಗಿರುವವರಿಗೆ ಧ್ವನಿಯಾಗಲು ಜೆನ್ ಜಿ ಯಾವತ್ತೂ ಹಿಂದೇಟಾಕೋದಿಲ್ಲ. ಇದಲ್ವಾ ನಿಜವಾದ ಬದಲಾವಣೆ? ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಸಹ ತನ್ನ ವ್ಯಕ್ತಿತ್ವವನ್ನು ಒಪ್ಪಿಕೊಳ್ಳುವಂತಹ ದೊಡ್ಡ ಗುಣವನ್ನು ಬೆಳೆಸ್ಕೊಳ್ಬೇಕು. ಆ ಒಂದು ಗುಣ ಇವರಲ್ಲಿದೆ, ಪ್ರೀತಿ ಮತ್ತು ಸಮಾನತೆ ಅನ್ನುವಂಥದ್ದು ಈ ಒಂದು ಜೆನ್ ಜಿಗಳ ಗುರಿ ಅಥವಾ ಅವರ ಆಶಯ ಆಗಿದೆ ಅಂದರೆ ತಪ್ಪಾಗೋದಿಲ್ಲ. ಈಗ ಕೇಳಿ ಗುರು ಶಿಷ್ಯರು ಚಿತ್ರದ ಗೀತೆಯನ್ನು ಹರ್ಷಿಕಾ ದೇವನಾಥ್ ಹಾಗೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಪುನೀತಾರ್ಯ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳಿದ್ರೆ, ಜೆನ್ಜಿಯ ಕುರಿತಾಗಿ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನೀವು ಸೋಷಿಯಲ್ ಮೀಡಿಯಾ ವಿಡಿಯೋಗಳನ್ನು ಗಮನಿಸಿದ್ದೀರೇನೋ? ಮುಂಚೆ ಹೇಗೆ ಅಂದರೆ, ಬರೀ ಫಿಲ್ಟರ್ ಹಾಕಿ ಸುಳ್ಳು ಮಾಹಿತಿಗಳಿರ್ಬೋದು ಅಥವಾ ಬೇರೆ ರೀತಿಯ ವಿಭಿನ್ನ ವಿಡಿಯೋಗಳು ಬರ್ತಾ ಇದ್ವು. ಆದರೆ ಈಗ ಜೆನ್ಜಿಗಳು ಅದನ್ನೆಲ್ಲ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಾವು ಹೇಗಿದ್ದೀವೋ ಅದೇ ರೀತಿ ತೋರಿಸ್ಕೊಳ್ತೀವಿ, ಹೇಗಿದ್ದೀವೋ ಅದೇ ರೀತಿ ನಾವು ಇರ್ತೀವಿ ಅನ್ನುವಂತಹ ಒಂದು ಟ್ರೆಂಡನ್ನು ಸೆಟ್ ಮಾಡಿಟ್ಟಿದ್ದಾರೆ. ತಮ್ಮ ಕಷ್ಟಗಳಿರ್ಬೋದು, ಡಿಪ್ರೆಷನ್, ಸೋಲು, ಪ್ರತಿಯೊಂದರ ಬಗ್ಗೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಮುಕ್ತವಾಗಿ ಮಾತಾಡ್ತಾರೆ. ಯಾವುದನ್ನು ಸಹ ಮುಚ್ಚಿಡೋದಿಲ್ಲ. ಮುಖವಾಡಗಳಿಲ್ಲದ ಸತ್ಯಕ್ಕೆ ಇವರು ಕೊಡುವಂತಹ ಬೆಲೆ ದೊಡ್ಡದು ಅಂತಲೇ ಹೇಳ್ಬೋದು. ಸುಳ್ಳು ಆಡಂಬರಕ್ಕಿಂತ ನೈಜತೆಯ ಬಗ್ಗೆ ಇವರು ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ. ಅಂದರೆ ಇಲ್ಲಿ ನಿಜವಾದ ಆಭರಣ ಅಂದರೆ ನೈಜತೆ ಅಂತ ಅವ್ರು ನಂಬಿರೋದು. ಇಲ್ಲಿ ಅಸಲಿತನ ಅನ್ನೋದು ಹೆಚ್ಚು ಕಾಣಿಸುತ್ತೆ. ಯಾಕಂದರೆ ನಾಟಕೀಯತೆ ಅನ್ನೋದು ಕಡಿಮೆ, ಅಸಲಿಯತ್ತು ಅನ್ನುವಂಥದ್ದು ಹೆಚ್ಚಿಗೆ ನಮಗಿಲ್ಲಿ ಕಾಣಿಸಿಗುತ್ತೆ.

ಆತ್ಮೀಯ ಕೆಳಗರೆ, ಈಗ ಪ್ರಸಾರವಾದಂತಹ ಗೀತೆ ಶಿವರಾಜ್ಕುಮಾರ್ ನಟನೆಯ ಯುವರಾಜ ಚಿತ್ರದ್ದು. ರಮಣ ಗೋಗುಳ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದರು, ಹಾಗೆ ಅವರೇ ಈ ಒಂದು ಗೀತೆಗೆ ಸಾಹಿತ್ಯ ಹಾಗೆ ಸಂಗೀತವನ್ನು ಸಹ ನೀಡಿದರು.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ, ಕೀಪ್ ರಾಕಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆತ್ಮೀಯ ಕೇಳುಗರೆ, ಸಮಯ 7:22 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.
0: ಆಕಾಶವಾಣಿ.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆಗಾಬರಿಯ ಮನದಿಂದ. ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆಗಾಬರಿಯ ಮನದಿಂದ. ಅಲೆದಾಡು ತಿರೆದೀಪ ಕಣ್ಗೆ ಗುರಿ ತಪ್ಪುವುದು, ತಿಳಿ ತಿಳಿವು ಶಾಂತಿಯಲಿ ಮಂಕುತಿಮ್ಮ.
1: ಅಲೆದಾಡು ತಿರೆದೀಪ ಕಣ್ಗೆ ಗುರಿ ತಪ್ಪುವುದು, ತಿಳಿ ತಿಳಿವು ಶಾಂತಿಯಲಿ ಮಂಕುತಿಮ್ಮ.

ಹೇಗಿರಬೇಕು ಕೊನೆಗೆ ಹೇಳ್ತಾರೆ, ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆ ಗಾಬರಿಯ ಮನದಿಂದ. ಮನಸ್ಸಿನಲ್ಲಿ ಕಳವಳ ಬೇಡ, ತಳಮಳ ಬೇಡ, ಗಲಭೆ ಗಾಬರಿಯ ಮನದಿಂದ ತಳ್ಳಿಬಿಡು. ಗಾಬರಿ ಬೇಡ, ಗಲಭೆ ಬೇಡ, ತಪ್ಪು ತಲು ಹಾಕಾಕ್ಬಿಡು. ಅಲೆದಾಡುತ್ತಿರೆ ದೀಪ, ಕಣ್ಣಿಗೆ ಗುರಿ ತಪ್ಪುವುದು. ದೀಪ ಅಲುಗಾಡ್ತಾ ಇದ್ರೆ ಕಣ್ಣು ಮುಂದೆ ಕಿಳ್ಕೊಳ್ಳಿ, ಒಂದು ದೀಪ ನಂದಾದೀಪ ಕೂತಿದ್ರೆ ದೀಪ ಅಲುಗಾಡ್ತಾ ಇದ್ರೆ ಕಣ್ಣಿಗೆ ಗುರಿ ತಪ್ಪುವುದು, ಕಣ್ಣಿಗೆ ಗುರಿ ಸಿಗೋದಿಲ್ಲ. ತಿಳಿ ತಿಳಿವು ಶಾಂತಿಯಲ್ಲಿ ಮಂಕುತಿಮ್ಮ, ಮನಸ್ಸಿನಲ್ಲಿ ಇರುವಂತಹ ತಿಳಿವು ಬರೋದು ಶಾಂತಿಯಲ್ಲಿ ಮಾತ್ರ ಬರುವಂತಹದ್ದು.

ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ, ತಳದ ಕಸ ತೇಲುತ್ತ ಬಗ್ಗಡಬದಹುದು. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ, ತಳದ ಕಸ ತೇಲುತ್ತ ಬಗ್ಗಡಬದಹುದು. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ, ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ, ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ.

ಮುಂದಿನ ಪದ್ಯ ಬಹು ದೊಡ್ಡ ಪದ್ಯ, ಅದು ತುಳಕಿ ನೀಡುವಂಥ ಪದ್ಯ. ಕೊಳದ ಜಲ ನಿನ್ನ ಮನ, ಮನುಷ್ಯನ ಮನಸ್ಸು ಹೇಗೆ ಅಂದರೆ ಕೊಳದ ಜಲ ಇದ್ದ ಹಾಗೆ. ಬುದ್ಧ ಆನಂದ ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ನೀರಡಿಕೆ ಆಯಿತು ಬುದ್ಧನಿಗೆ, ಆನಂದನಿಗೆ ನೀರು ತಗೊಂಡು ಬಾ ಅಂತ ಹೇಳ್ದ. ಮುಂದೆ ಝರಿ, ಆನಂದ ಬಂದ, ನೀರು ಬಹಳ ಕೊಳಕಾಗಿದೆ, ಈಗ ಜನ ದಾಟ ಹೋಗಿದ್ದಾರೆ, ಬಂಡಿಗಳು ಹೋಗಿದ್ದಾವೆ, ರಾಡಿಯಾಗಿದೆ ನೀರು ಅಂತ. ಮತ್ತೆ 10 ನಿಮಿಷಕ್ಕೆ ಹೋದ, ಇಲ್ಲ ಬಹಳ ರಾಡಿ ಇದೆ ನೀರು ಅಂತ. ಮತ್ತೆ 10 ನಿಮಿಷಕ್ಕೆ ಹೋದ, 5-6 ಬಾರಿ ಹಾಗೆ ಹೋಗಿ ಬಂದ. ಬುದ್ಧ ಹೇಳ್ದ, 1 ನಿಮಿಷ ಕೂತ್ಕೋ ಇಲ್ಲಿ, ಹೋಗಲೇಬೇಡ, ಈಗ 1 ತಾಸಾದ್ಮೇಲೆ ಈಗ ತೊಗೊಂಬ ನೀರು.

0: ಹೇಳಿದ. ಆನಂದ ತಂದ, ತಿಳಿಯಾದ ನೀರು ತಂದ. ಎಲ್ಲಿಗೆ ಹೋಗಿದ್ದೆ? ಅಲ್ಲೇ ಹೋಗಿದ್ದೆ. ಮತ್ತೆ ರಾಡಿ ಇತ್ತು ಅಂದೆಯಲ್ಲ, ಆವಾಗ ರಾಡಿ ಇತ್ತು, ಈಗಿಲ್ಲ. ಏನಾಯ್ತು ಗೊತ್ತಾ? ಜನ ನಡೆದಾಡಿದಾಗ ರಾಡಿ ಆಗತ್ತೆ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಶಾಂತಿ ಆಗತ್ತೆ, ತಿಳಿಯಾಗತ್ತೆ ಅಂತ ಹೇಳಿ ಬುದ್ಧ ಹೇಳ್ತಾನೆ ಆನಂದನಿಗೆ. ನಮ್ಮ ಮನಸ್ಸು ಹಾಗೆ. ಆ ಮಾತನ್ನ ಡಿ ವಿ ಜಿ ಹೇಳ್ತಾ ಇದ್ದಾರೆ. ಕೊಳದ ಜಲ ನಿನ್ನ ಮನ, ನಿನ್ನ ಮನಸ್ಸು ಕೊಳದ ನೀರಿದ್ದ ಹಾಗೆ. ಲೋಗರು ಅದರೊಳಗಿಳಿಗೆ, ಜನ ಅದರೊಳಗೆ ಇಳಿದಾಗ ಏನಾಗ್ತದೆ? ತಳದ ಕಸ ತಳಗಿದೆಯಲ್ಲ, ಕಸ ಕೂತ್ಕೊಂಡಿದೆಯಲ್ಲ, ತೇಲುತ್ತ ಬಗ್ಗಡಬಹುದು. ಕೆಳಗಿನ ಕಸ ಎಲ್ಲ ತೇಲಿ ಮೇಲೆ ಬಂದು ಕಸ ರಾಡಿ ಆಗಿಬಿಡ್ತದೆ. ಅದಕ್ಕೇನು ಮಾಡಬೇಕು? ಏನು ಮಾಡೋಕೆ ಹೋಗಬೇಡಿ. ಕಲಕದೆ ಅದ್ದದೆ ಕೊಂಚ ಬಿಟ್ಟಿರ್ದೊಡೆ, ಏನು ಅಲುಗಾಡಿಸ್ಲಾರ್ದೆ ಸುಮ್ಮನೆ ಬಿಟ್ಟಿದ್ದರೆ ಅದು ಮರಳಿ ತಿಳಿಯಹುದು ಶಾಂತಿಯಲ್ಲಿ. ಮಂಕುತಿಮ್ಮ, ನಮ್ಮ ಮನಸ್ಸು ಹಾಗೇನೆ ಕೆದಕ್ತಾ ಇದ್ದಷ್ಟು ರಾಡಿ ಆಗ್ತದೆ. ಸ್ವಲ್ಪ ಅದ್ದದೆ ಶಾಂತಿಯಲ್ಲಿ ಬಿಟ್ಟರೆ ತಿಳಿಯಾಗ್ತದೆ. ನನ್ನ ಮನಸ್ಸು ನೋಡಿಕೊಳ್ಳುವಂಥ ರೀತಿಯದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂ ಜಿ ಸಿ ಹರ್ಷನ್, ಎ ಬಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳ ಕ್ಯಾನ್ಸರ್ ಜಾಗೃತಿ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್.
3: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
4: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
3: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಹವಾಮಾನ ಬದಲಾವಣೆ ತಡೆಗೆ ಪರಿಣಾಮಕಾರಿ ಕ್ರಮ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ವಿಶ್ವಸಂಸ್ಥೆ ಮಹಾಸಭೆಯ 81ನೇ ಅಧಿವೇಶನ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಭಾಗಿ. ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ, ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಭಾರತ ಜಪಾನ್ ವಾಯುಪಡೆ ಮುಖ್ಯಸ್ಥರು. ಹಾಗೂ 20ನೇ ಏಷ್ಯನ್ ಗೇಮ್ಸ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಆಟಗಾರರಿಂದ ಶುಭಾರಂಭ. ವಾರ್ತೆಗಳ ವಿವರ: ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿರುವ ಹಲವಾರು ನೈಸರ್ಗಿಕ ವಿಕೋಪಗಳು ಹವಾಮಾನ ಬದಲಾವಣೆಯ ಪ್ರಭಾವವನ್ನು ತಗ್ಗಿಸಲು ದೃಢ ಹವಾಮಾನ ಕ್ರಮಗಳು ಅತ್ಯಗತ್ಯ ಎಂಬುದನ್ನು ಸ್ಪಷ್ಟಪಡಿಸಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಸಮ್ಮೇಳನದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಅಪಾಯವು ಅತ್ಯಂತ ಗಂಭೀರವಾಗಿದೆ ಎಂದು ಜಾಗತಿಕ ವೈಜ್ಞಾನಿಕ ಸಮುದಾಯವು ಎಚ್ಚರಿಸುತ್ತಿದೆ ಎಂದರು. ಈ ಸಮಸ್ಯೆಯನ್ನು ತಡೆಗಟ್ಟಲು ಮತ್ತು ಪರಿಹರಿಸಲು ಸ್ಥಳೀಯ, ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ಎಲ್ಲಾ ಪಾಲುದಾರರ ನಡುವೆ ಸಕ್ರಿಯ ಸಹಕಾರವನ್ನು ಬಲಪಡಿಸುವ ಅಗತ್ಯವಿದೆ. ಹವಾಮಾನ ಬದಲಾವಣೆಯು ಮಾನವ ಜೀವನದ ವಿವಿಧ ಹಂತಗಳಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತಿದೆ. ಜೈವಿಕ ವೈವಿಧ್ಯತೆಯು ನಷ್ಟ, ನೀರಿನ ಅಭಾವ ಮತ್ತು ಭೂಮಿಯ ಸವೆತ ಈ ಅಸಮತೋಲನಗಳಿಗೆ ಉದಾಹರಣೆಗಳಾಗಿವೆ ಎಂದು ತಿಳಿಸಿದರು. ಪರಿಸರ ಸಂಬಂಧಿತ ಕಾನೂನು ವಿಚಾರಗಳಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಮನೋಹರ್ ಲಾಲ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಬಿವಿ ನಾಗರತ್ನ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಸಪ್ತಾಹಕ್ಕೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಈ ತಿಂಗಳ 26ರಂದು 81ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಈ ಭೇಟಿಯ ಅವಧಿಯಲ್ಲಿ ವಿವಿಧ ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಸಭೆಗಳಲ್ಲೂ ಭಾಗವಹಿಸಲಿದ್ದಾರೆ. ಜೋಧ್ಪುರದ ವಾಯುಪಡೆ ನೆಲೆಯಲ್ಲಿ ನಡೆಯುತ್ತಿರುವ ವೀರ್ ಗಾರ್ಡಿಯನ್ 2026 ಜಂಟಿ ಸಮರಾಭ್ಯಾಸದ ವೇಳೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಹಾಗೂ ಜಪಾನ್ ಏರ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ನ ಚೀಫ್ ಆಫ್ ಸ್ಟಾಫ್ ಜನರಲ್ ಟಕೆಹಿರೋ ಮೊರಿತಾ ಅವರು ಭಾರತದ ಸ್ವದೇಶಿ ನಿರ್ಮಿತ ತೇಜಸ್ ಯುದ್ಧ ವಿಮಾನದಲ್ಲಿ ಜಂಟಿಯಾಗಿ ಹಾರಾಟ ನಡೆಸಿದರು. ಸೆಪ್ಟೆಂಬರ್ 9ರಿಂದ ಆರಂಭವಾಗಿರುವ ಈ ದ್ವಿಪಕ್ಷೀಯ ವಾಯು ಸಮರಾಭ್ಯಾಸವು ಅಂತಿಮ ಹಂತದಲ್ಲಿದ್ದು ಇದೇ 22ರವರೆಗೆ ನಡೆಯಲಿದೆ. ಭಾರತದಲ್ಲಿ ನಡೆಯುತ್ತಿರುವ ಜಂಟಿ ತರಬೇತಿ ಅಭ್ಯಾಸದಲ್ಲಿ

0: ಜಪಾನ್ ವಾಯುಪಡೆಯ ಯುದ್ಧ ವಿಮಾನಗಳು ಭಾಗವಹಿಸುತ್ತಿರುವುದು ಇದೇ ಮೊದಲ ಬಾರಿಯಾಗಿದ್ದು, ಈ ಅಭ್ಯಾಸದಲ್ಲಿ ಭಾರತದ ತೇಜಸ್, ಸುಕೋಯ್ 30 MKI ಹಾಗೂ ರಫೇಲ್ ವಿಮಾನಗಳ ಜೊತೆಗೆ ಜಪಾನ್ನ F-2A ಯುದ್ಧ ವಿಮಾನಗಳು ಪಾಲ್ಗೊಂಡಿವೆ. ಭಾರತ ಜಪಾನ್ ಭೇಟಿ ಕಾರ್ಯಕ್ರಮದ ಭಾಗವಾಗಿ ಜಪಾನ್ನ ಮಾಜಿ ಸಚಿವ ತಾರೋ ಕೋನೊ ನೇತೃತ್ವದ ಸಂಸದೀಯ ನಿಯೋಗ ನಗರದ ಪ್ರಮುಖ ತಾಂತ್ರಿಕ ಸಂಸ್ಥೆಗಳಾದ IASC, ಇಸ್ರೋ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಭೇಟಿ ನೀಡಿತು. ಎರಡೂ ದೇಶಗಳ ನಡುವಿನ ಕೃತಕ ಬುದ್ಧಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅಪಾರ ಪ್ರಮಾಣದಲ್ಲಿರುವ ಮೀನುಗಾರಿಕೆ ಕ್ಷೇತ್ರದ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಸಮಗ್ರ ಮಾರ್ಗಸೂಚಿ ಸಿದ್ಧಪಡಿಸಲು ಮೀನುಗಾರಿಕೆ ಇಲಾಖೆಯು ನಾಳೆ ಕೋಲ್ಕತ್ತಾದಲ್ಲಿ ಪರಿಶೀಲನಾ ಸಭೆ ಆಯೋಜಿಸಿದೆ. ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ಕೇಂದ್ರ ಮೀನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದ್ರ ಅಧಿಕಾರಿ ವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ. ಭಾರತೀಯ ತರುಣರನ್ನು ಉದ್ಯೋಗಾಕಾಂಕ್ಷಿಗಳಿಂದ ಉದ್ಯೋಗ ಸೃಷ್ಟಿಕರ್ತರನ್ನಾಗಿ ಮಾಡುವ ಉದ್ದೇಶದೊಂದಿಗೆ 2016 ಚಾಲನೆ ನೀಡಲಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯು ದೇಶದ ಉದ್ಯಮಶೀಲತಾ ಕ್ಷೇತ್ರದಲ್ಲಿ ಮಹತ್ತರ ಕ್ರಾಂತಿ ಸೃಷ್ಟಿಸಿದೆ. ಆರಂಭದಲ್ಲಿ ಕೇವಲ 400ರಷ್ಟಿದ್ದ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳ ಸಂಖ್ಯೆಯು ಮಾರ್ಚ್ 2026 ವೇಳೆಗೆ DPIIT ಮಾನ್ಯತೆಯುಳ್ಳ 200,000 ಹೆಚ್ಚು ಉದ್ದಿಮೆಗಳಾಗಿ ಬೆಳೆದಿದ್ದು 23,00,000 ಅಧಿಕ ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. ದೇಶದ ಶಾಲಾ ಹಂತದಲ್ಲೇ ಉದ್ಯಮಶೀಲತೆಯ ಮನೋಭಾವ ಬೆಳೆಸಲು 10,000 ಹೆಚ್ಚು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗಿದ್ದು 1.1 ಕೋಟಿಗೂ ಅಧಿಕ ವಿದ್ಯಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಮಹಿಳೆಯರ ಪಾಲುದಾರಿಕೆಯೂ ಹೆಚ್ಚುತ್ತಿದ್ದು 50%, ಅಂದರೆ 100,000 ಅಧಿಕ ನವೋದ್ಯಮಗಳಲ್ಲಿ ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರಾಗಿರುವುದು ವಿಶೇಷವಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ವಿವಿಧ ಸ್ಪರ್ಧೆಗಳಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಿದ್ದು ಹಲವು ವಿಭಾಗಗಳಲ್ಲಿ ಶುಭಾರಂಭ ಕಂಡಿದ್ದಾರೆ. ಏಷ್ಯನ್ ಗೇಮ್ಸ್ನ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ಬ್ಯಾಡ್ಮಿಂಟನ್ ತಂಡ ಶುಭಾರಂಭ ಮಾಡಿದೆ. ಇಂದು ನಡೆದ ಮಹಿಳಾ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಜಕಿಸ್ತಾನ ವಿರುದ್ದ ಭಾರತ 3-0 ಅಂತರದ ಜಯ ದಾಖಲಿಸಿದೆ. ಏಷ್ಯನ್ ಗೇಮ್ಸ್ನ ಹಾಕಿ ಸ್ಪರ್ಧೆಯಲ್ಲಿ ಭಾರತದ ಪುರುಷರ ತಂಡ ಶುಭಾರಂಭ ಕಂಡಿದ್ದು ಕಾಕಾ ಮಿಗಹರದಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಇಂಡೋನೇಷ್ಯಾ ವಿರುದ್ದ 2-1 ಅಂತರದಲ್ಲಿ ಗೆಲುವು ದಾಖಲಿಸಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 114 ರನ್ಗಳ ಅಂತರದಿಂದ ಮಣಿಸಿ ಭಾರತ ತಂಡ ಫೈನಲ್ ಪ್ರವೇಶಿಸಿದೆ. ಶಫಾಲಿ ವರ್ಮಾ ಅವರ ಶತಕದ ನೆರವಿನಿಂದ ಭಾರತ ಈ ಭರ್ಜರಿ ಜೊತೆ ಗೆಲುವು ಸಾಧಿಸಿತು. ಕೇವಲ 49 ಎಸೆತಗಳಲ್ಲಿ ತಮ್ಮ ಚೊಚ್ಚಲ ಟಿ20 ಅಂತಾರಾಷ್ಟ್ರೀಯ ಶತಕ ಪೂರೈಸಿದ ಶಫಾಲಿ ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲೇ ಶತಕ ಬಾರಿಸಿದ ಮೊದಲ ಬ್ಯಾಟರ್ ಎಂಬ ಐತಿಹಾಸಿಕ

ಚಿಕ್ಕ ದಾಖಲೆ ನಿರ್ಮಿಸಿದರು. ಈ ಅತ್ಯುತ್ತಮ ಪ್ರದರ್ಶನದ ನಡುವೆ ಸ್ಮೃತಿ ಮಂಧಾನಾ ಅವರು ನ್ಯೂಜಿಲೆಂಡ್ನ ಸುಜಿ ಬೇಟ್ಸ್ ಅವರ 4,758 ರನ್ಗಳ ದಾಖಲೆಯನ್ನು ಮುರಿದು ಮಹಿಳಾ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ವಿಶ್ವದ ಅತಿ ಹೆಚ್ಚು ರನ್ ಕಲೆ ಹಾಕಿದ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವೈಯಕ್ತಿಕ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಎಲಾವೆನಿಲ್ ವಲರಿವನ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ರಾಷ್ಟ್ರಪತಿ, ವಲರಿವನ್ ಅವರ ಅತ್ಯುತ್ತಮ ಪ್ರದರ್ಶನವು ದೇಶಕ್ಕೆ ಕೀರ್ತಿ ತಂದಿದೆ ಎಂದಿದ್ದು, ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಹಿನ್ನೆಲೆಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ನಗೋಯಾದಲ್ಲಿ ಭೂತಾನ್ ಒಲಿಂಪಿಕ್ ಸಮಿತಿ ಅಧ್ಯಕ್ಷ ರಾಜಕುಮಾರ ಜಿಗ್ಯೆಲ್ ಉಗ್ಯಾನ್ ವಾಂಗ್ಚುಕ್ ಅವರೊಂದಿಗೆ ಉಭಯ ರಾಷ್ಟಗಳ ನಡುವಿನ ಕ್ರೀಡಾ ಸಹಕಾರ ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹವಾಮಾನ ಬದಲಾವಣೆ ತಡೆಗೆ ಪರಿಣಾಮಕಾರಿ ಕ್ರಮ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ವಿಶ್ವಸಂಸ್ಥೆ ಮಹಾಸಭೆಯ 81ನೇ ಅಧಿವೇಶನ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಭಾಗಿ. ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ, ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಭಾರತ ಜಪಾನ್ ವಾಯುಪಡೆ ಮುಖ್ಯಸ್ಥರು. ಹಾಗೂ 20ನೇ ಏಷ್ಯನ್ ಗೇಮ್ಸ್ ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಆಟಗಾರರಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಆತ್ಮೀಯ ಕೇಳುಗರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿಕೈ.
1: ಆತ್ಮೀಯ ಕೆಳಗರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇವತ್ತಿನ ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಾನು ಜೆನ್ಜಿಗಳು ಅಂದರೆ ಕೇವಲ ಒಂದು ಪೀಳಿಗೆ ಅಲ್ಲ, ಅದು ಬದಲಾಗ್ತಿರುವಂತಹ ಜಗತ್ತಿನ ಹೊಸ ಚಿಂತನೆಯ ಪ್ರತಿಬಿಂಬ ಅನ್ನೋದರ ಕುರಿತಾಗಿ ಮಾತಾಡ್ತಾ ಇದ್ದೀನಿ. ಅದರ ಮುಂದುವರೆದ ಭಾಗವಾಗಿ ನೋಡೋದಾದರೆ ಈ ಒಂದು ಜೆನ್ಜಿಗಳಿಗೆ ಪ್ರಕೃತಿ ಪ್ರೇಮ ಅಥವಾ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಬಹುತೇಕ ತುಂಬ ಕಾಳಜಿ ವಹಿಸ್ತಾರೆ. ಈ ಒಂದು ವಿಚಾರದಲ್ಲಿ ಇವರು ಬರೀ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಅಂತ ಕೇವಲ ಭಾಷಣ ಮಾಡೋದಿಲ್ಲ ಅಥವಾ ಹೇಳೋದಿಲ್ಲ, ಪರಿಸರ ಸ್ನೇಹಿಯಾಗಿಯೂ ಇವರು ಅದೇ ರೀತಿಯ ಬ್ರ್ಯಾಂಡ್ಗಳನ್ನು ಖರೀದಿ ಮಾಡ್ತಾರೆ, ಅದೇ ರೀತಿಯಾಗಿ ಅವರು ಬದುಕ್ತಾರೆ ಅಂತ. ಪರಿಸರಕ್ಕೆ ಹಾನಿ ಮಾಡುವಂತಹ ಕಂಪನಿಗಳಿಗೆ ಇವರು ಬಹಿಷ್ಕಾರ ಅಂದರೆ ಹೋರಾಟಗಳನ್ನು ಮಾಡ್ತಾರೆ. ಅಂದರೆ ಪರಿಸರವನ್ನು ಉಳಿಸ್ಲಿಕ್ಕೆ ಅನೇಕ ಹೋರಾಟಗಳನ್ನು ಮಾಡಲಿಕ್ಕೆ ಈಗ ಮುಂದಾಗಿದ್ದಾರೆ ನಮ್ಮ ಏಜೆನ್ಸಿಗಳು. ಅಂದರೆ ಯಾವುದನ್ನೂ ಸಹ ಪ್ರಶ್ನೆ ಮಾಡದೆ ಒಪ್ಪಬಾರದು, ಪ್ರಶ್ನಿಸಿಯೇ ಪ್ರತಿಯೊಂದನ್ನು ಒಪ್ಪಬೇಕು ಅನ್ನುವಂತಹದ್ದನ್ನು ಇಂದಿನ ಜನ್ಸಿಗಳ ಹತ್ರ ನಾವು ಕಲ್ತ್ಕೊಳ್ಬೋದು. ಅಂದರೆ ಇವರು ಹೇಗಿದ್ದಾರೆ ಅಂದರೆ, ನಮ್ಮ ಭೂಮಿಯನ್ನು ನಾವು

ಉಳಿಸ್ಕೊಳ್ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನಾವೇನನ್ನಾದರೂ ಕೊಟ್ಟು ಹೋಗಬೇಕು ಅನ್ನುವಂಥ ಮನಸ್ಥಿತಿ ಇಂದಿನ ಪೀಳಿಗೆಗೆ ಅಂದರೆ ಇಂದಿನ ಜೆನ್ಜಿಗಳಲ್ಲಿ ಕಾಣಿಸಿಕ್ತಾ ಇದೆ. ಇದು ನಿಜಕ್ಕೂ ಭವಿಷ್ಯದ ದೃಷ್ಟಿಯಿಂದ ನೋಡಿದ್ರೆ ನಿಜಕ್ಕೂ ಅತ್ಯುತ್ತಮ ಅಂತಲೇ ಹೇಳ್ಬೋದು. ಈಗ ಕೇಳಿ ಸವಾರಿ ಚಿತ್ರದ ಗೀತೆಯನ್ನು ರಂಜಿತ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ನಾನು ಈಗ ತಾನೇ ಹೇಳ್ತಿದ್ದೆ ಏಜೆನ್ಸಿಗಳ ಕುರಿತಾಗಿ, ಇವರು ಏನನ್ನೂ ಸಹ ಸುಮ್ಮನೆ ಒಪ್ಪೋದಿಲ್ಲ ಅಂತ. ಹೌದು, ಯಾರೋ ಹಿರಿಯರು ಏನೋ ಹೇಳಿದ್ರು ಅಂತ ತಕ್ಷಣ ಅದನ್ನು ಕಣ್ಣು ಮುಚ್ಕೊಂಡು ಒಪ್ಕೊಳ್ಳುವಂತಹ ಕಾಲ ಇದಲ್ಲ. ಒಪ್ಕೊಳ್ಳೋರು ಈಗಿನ ಏಜೆನ್ಸಿಗಳು ಅಲ್ಲ. ಯಾಕಪ್ಪ ಅಂದರೆ, ಪ್ರತಿಯೊಂದನ್ನು ಯಾಕೆ, ಏನು, ಹೇಗೆ ಅನ್ನುವಂತಹ ಪ್ರಶ್ನೆ ಮಾಡೋದು ಇವರ ಸ್ವಭಾವ. ಪತ್ರಿಕೋದ್ಯಮದ ಮೂಲ 5W1H ಹೂ ಅನ್ನೋದೇನಿದೆ ಅಂದರೆ, 5W ಮತ್ತು 1H ಹೌ ಅನ್ನೋದರಿಂದ ಹಿಡಿದು ವಾಟ್, ವೇರ್, ವೆನ್, ವೈ ಅನ್ನುವಂಥ ಅಲ್ಲಿಯವರೆಗೆ ಪ್ರತಿಯೊಂದನ್ನು ಸಹ ಇವರು ಪ್ರಶ್ನೆ ಮಾಡ್ತಾನೇ ಇರ್ತಾರೆ. ಅದು ರಾಜಕೀಯ ಆಗಿರಬಹುದು, ಮೂಢನಂಬಿಕೆ ಇರ್ಬೋದು, ಅಥವಾ ಯಾವುದೋ ಒಂದು ಹಳೆ ಸಾಮಾಜಿಕ ನಿಯಮಗಳೇ ಇರ್ಬೋದು. ಅದಕ್ಕೆ ತರ್ಕ ಸಿಗಲಿಲ್ಲ ಅಂದರೆ ಯಾವುದಕ್ಕೂ ಸುಲಭವಾಗಿ ಇವರು ಒಪ್ಪೋದೇ ಇಲ್ಲ. ಈ ಪ್ರಶ್ನೆ ಮಾಡುವಂತಹ ಗುಣ ಇದೆಯಲ್ಲ, ಇದು ಇವತ್ತಿನ ಜಗತ್ತಿನಲ್ಲಿ ಹೊಸ ಕ್ರಾಂತಿಗೆ ಕಾರಣ ಅಂತಲೇ ಹೇಳ್ಬೋದು. ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ಹಾಗೆಯೇ ತಾರ್ಕಿಕವಾಗಿ ಆಲೋಚಿಸುವಂತಹ ಮನೋಭಾವ ಇವರದ್ದು ಅಂದರೆ ತಪ್ಪಾಗೋದಿಲ್ಲ. ಪ್ರಶ್ನೆ ಮಾಡೋದೇ ಬದಲಾವಣೆಯ ಮೊದಲ ಮೆಟ್ಟಿಲಾಗಿರುತ್ತೆ. ಜೆನ್ಸಿ ಅಂದರೆ ಬರೀ ರೀಲ್ಸ್ ಮಾಡೋದು ಅಥವಾ ಏನೋ ಒಂದು ವಿಡಿಯೋ ಮಾಡಿ ಹಾಕೋದು ಅಂತ ಹುಡುಗರು ಅಂತ ನೀವು ಅಂದ್ಕೊಂಡಿದ್ರೆ ಅದನ್ನು ಬದಲಾಯಿಸ್ಕೊಳ್ಳಿ ನಿಮ್ಮ ಮನಸ್ಥಿತಿಯನ್ನು. ಯಾಕಂದರೆ ಇವರು ಜಗತ್ತನ್ನು ನೋಡುವಂತಹ ರೀತಿ ಬದಲಾಗ್ತಾ ಇದೆ, ಬದಲಿಸ್ತಾ ಇದ್ದಾರೆ ಜಗತ್ತನ್ನು ನೋಡುವಂತಹ ರೀತಿಯನ್ನು, ಹೊಸ ಚಿಂತನೆಯನ್ನು ಹುಟ್ಟಾಕ್ತಾ ಇದ್ದಾರೆ. ಬದಲಾವಣೆಗೆ ಅವರು ಹೆದರುತ್ತಿಲ್ಲ, ಬದಲಿಗೆ ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ಒಂದು ಬದಲಾವಣೆಯನ್ನು, ಸತ್ಯವನ್ನು ಎತ್ತಿ ಹಿಡಿಯೋದಿರ್ಬೋದು, ಈ ಹೊಸ ಆಲೋಚನೆಗಳನ್ನೆಲ್ಲ ಸ್ವೀಕರಿಸೋದಿರ್ಬೋದು, ಎಲ್ಲವನ್ನು ಅರ್ಥ ಮಾಡಿಕೊಳ್ಳೋದು ನಿಜಕ್ಕೂ ಅದ್ಭುತ. ಈ ಒಂದು ಪೀಳಿಗೆ ಇದನ್ನು ನಾವು ಖಂಡಿತ ಪ್ರೋತ್ಸಾಹಿಸಬೇಕು. ಇದಾಗಿತ್ತು ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದ ವಿಷಯ. ಇಷ್ಟೊತ್ತು ಕಾರ್ಯಕ್ರಮವನ್ನು ಕೇಳಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಈಗ ಪ್ರಸಾರವಾಗಲಿದೆ ಗಾನ ಭಜನ ಕಾರ್ಯಕ್ರಮದ ಕೊನೆಯ ಗೀತೆ, ನವಗ್ರಹ ಚಿತ್ರದ್ದು. ಸೌಮ್ಯ ಮಹಾದೇವನ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹವಾಮಾನ ಅಪಾಯದ ಸಮಸ್ಯೆಯನ್ನು ತಡೆಗಟ್ಟಲು ಮತ್ತು ಪರಿಹರಿಸಲು ಸ್ಥಳೀಯ, ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ಎಲ್ಲಾ ಪಾಲುದಾರರ ನಡುವೆ ಸಕ್ರಿಯ ಸಹಕಾರವನ್ನು ಬಲಪಡಿಸುವ ಅಗತ್ಯವಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ನವದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎದುರಾಗುವ ಗಂಭೀರ ಬರ ಪರಿಸ್ಥಿತಿ ಮತ್ತು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದ ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚಿಸಲು ನಾಳೆಯಿಂದ 3 ದಿನಗಳ ಕಾಲ ನಡೆಯಲಿರುವ ವಿಶೇಷ ಅಧಿವೇಶನವನ್ನು ಸುಗಮ ಮತ್ತು ಅರ್ಥಪೂರ್ಣವಾಗಿ ನಡೆಸಲು ಸಹಕರಿಸುವಂತೆ ಸಚಿವ ಎನ್ ಚಲುವರಾಯಸ್ವಾಮಿ ವಿಪಕ್ಷ ನಾಯಕರಿಗೆ ಮನವಿ ಮಾಡಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೂಲಕ ಬಯಲುಸೀಮೆ ಭಾಗಕ್ಕೆ ನೀರು ಹರಿಸುವ ರಾಜ್ಯ ಸರ್ಕಾರದ ಸಂಕಲ್ಪ ಸಾಕಾರಗೊಂಡಿದ್ದು, ಇದರ ಸಂಕೇತವಾಗಿ ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿತ್ರದುರ್ಗಕ್ಕೆ ಆಗಮಿಸಿ ಭದ್ರಾ ನದಿಗೆ ಗಂಗಾಪೂಜೆ ನೆರವೇರಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2025-2026 ಸಾಲಿನಲ್ಲಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು ಯುವನಿಧಿ ಯೋಜನೆಯ ಪ್ರಯೋಜನ ಪಡೆಯಲು ಆನ್ಲೈನ್ ನೋಂದಾಯಿಸಿಕೊಳ್ಳಲು ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು sewa1.karnataka.gov.in ನೋಂದಾಯಿಸಿಕೊಳ್ಳಬಹುದು. ಮತದಾರರ ಪಟ್ಟಿಯನ್ನು ಮತ್ತಷ್ಟು ನಿಖರ ಹಾಗೂ ಪರಿಷ್ಕೃತಗೊಳಿಸುವ ಉದ್ದೇಶದಿಂದ ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಅಭಿಯಾನವು 2 ದಿನಗಳ ಕಾಲ ನಡೆಯಿತು. ಏಷ್ಯನ್ ಗೇಮ್ಸ್ನ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ಬ್ಯಾಡ್ಮಿಂಟನ್ ತಂಡ ಶುಭಾರಂಭ ಮಾಡಿದೆ. ಇಂದು ನಡೆದ ಮಹಿಳಾ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಜಕಿಸ್ತಾನ ವಿರುದ್ದ ಭಾರತ 3-0 ಅಂತರದ ಜಯ ದಾಖಲಿಸಿದೆ. ಇಂದು ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ನ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತೋರಿದ ಅತ್ಯುತ್ತಮ ಪ್ರದರ್ಶನದ ನಡುವೆ ಭಾರತದ ಸ್ಮೃತಿ ಮಂಧಾನ ನ್ಯೂಜಿಲೆಂಡ್ನ ಸುಜಿ ಬೇಟ್ಸ್ ಅವರ 4,758 ರನ್ಗಳ ದಾಖಲೆಯನ್ನು ಮುರಿದು ಮಹಿಳಾ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ವಿಶ್ವದ ಅತಿ ಹೆಚ್ಚು ರನ್ ಕಲೆ ಹಾಕಿದ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: 90.9 FM.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್

0: ಆತ್ಮೀಯ ಕೇಳುಗರೆ, ಸಮಯ ಆಗಿದೆ 8:04. ಇನ್ನೀಗ ಕಾರ್ಯಕ್ರಮ ಬೆಳ್ಳಿ ಬದುಕು.
1: ಆಕಾಶವಾಣಿ ಝುಮ್ದಗ ಝುಮ್ದಗ ಝುಮ್ದಗ ಝುಮ್ದಗ ಝುಮ್ದಗ ಝುಮ್ದಗ ನಿಧಾ
2: ಢೋಲ್ ಢೋಲ್ ಝಂಗುರ
3: ಝುಮ್ದಗ ಝುಮ್ದಗ ಝುಮ್ದಗ ಜಿದಾ
2: ಸಾರಿಗಮ ದಿಂಚರ.
4: ನಮಸ್ಕಾರ, ಇದು ಬೆಳ್ಳಿ ಬದುಕು ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕಿರುತೆರೆ ಸಿನಿಮಾ ಕಲಾವಿದ ಗಣೇಶ್ ರಾವ್ ಕೇಸರ್ಕರ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. ಹೌದು, ಈ ಹಿಂದಿನ ಕಾರ್ಯಕ್ರಮದಲ್ಲಿ ಗಣೇಶ್ ರಾವ್ ಕೇಸರ್ಕರ್ ಅವರು ತಮ್ಮ ಸಿನಿಮಾ ಬದುಕಿನ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಚಾಮರಾಜನಗರ ಕೊಳ್ಳೇಗಾಲದ ಹೊಂಡರಬಾಳು ಊರಿನಿಂದ ಬೆಂಗಳೂರಿನತ್ತ ಅವರ ಪಯಣ ಸಾಗಿದ ರೀತಿ, ನಟನೆಯಲ್ಲಿ ತೊಡಗಿಸಿಕೊಂಡಿದ್ದು, ಹಾಗೆ ಕರ್ನಾಟಕ ಟೆಲಿಫಿಲ್ಮ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಸಾಮಾಜಿಕ ಕಾಳಜಿಯುಳ್ಳ ನಟನಾಗಿ ತಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆಗಿನ ಈ ಮಾತುಕತೆಯನ್ನ ಮುಂದುವರಿಸ್ತಾ ಇದ್ದೇವೆ. ಬನ್ನಿ ಕೇಳೋಣ, ಇದು ಬೆಳ್ಳಿ ಬದುಕು. ಗಣೇಶ್ ರಾವ್ ಕೇಸರ್ಕರ್ ಅವರು ತಾರಕೇಶ್ವರ ಮತ್ತು ಗಂಗೆ ಗೌರಿ ಸಿನಿಮಾಗಳ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ನೀವು ಹೇಳಿದ್ರಲ್ಲ, ಈ ತಾರಕೇಶ್ವರ ಮತ್ತೆ ಇನ್ನೊಂದು ಗಂಗೆ ಗೌರಿ ಸಿನಿಮಾ, ಅದೆಲ್ಲ ರಿಲೀಸ್ ಆಗಿ ಹೇಗೆ ಬಂತು?
5: ಗಂಗೆ ಗೌರಿ ಫಸ್ಟ್ ಸ್ಟಾರ್ಟ್ ಮಾಡಿದ ಗಂಗೆ ಗೌರಿ, ಆ ಗಂಗೆ ಗೌರಿನಲ್ಲಿ ಒಂದು ತಾರಕಾಸುರಂದು ಒಂದು ಲೈನ್ ಬರುತ್ತೆ. ಸೊ ಆ ಲೈನ್ ನೋಡಿದಾಗ ತುಂಬಾ ಪವರ್ಫುಲ್ ಅನ್ನಿಸ್ತದು. ಸೊ ಗಂಗೆ ಗೌರಿ ಸ್ವಲ್ಪ ಸ್ಟಾಪ್ ಮಾಡಿ ತಾರಕೇಶ್ವರ ಸಿನಿಮಾ ಸ್ಟಾರ್ಟ್ ಮಾಡ್ಬಿಟ್ವಿ. ಅದ್ರ ಪರ್ಫಾರ್ಮೆನ್ಸ್ ತುಂಬಾ ಡ್ಯುಯಲ್ ರೋಲ್ ಇದೆ, ಅದು ಚೆನ್ನಾಗಿ ಕ್ಲಿಕ್ ಆಯ್ತು. ತಾರಕಾಸ ಒಳ್ಳೆ ಪಬ್ಲಿಸಿಟಿ ಸಿಕ್ತು, ಚೆನ್ನಾಗಿ ಇದೆಲ್ಲ ಮಾಡಿದ್ ಚೆನ್ನಾಗಿ ಬಂತದು ಸಿನಿಮಾ.
4: ನಿಮ್ಗೆ ಖುಷಿ ಆಯ್ತಾ ತಾರಕಾಸುರ ಮಾಡಿದ್ಮೇಲೆ? ಹತ್ರ ಹೋದ್ಮೇಲೆ
5: ಜನ ಒಪ್ಕೊಂಡ್ರು, ಪಾತ್ರ
4: ಒಪ್ಕೊಂಡ್ರು. ಇವಾಗ್ಲೂ ಕೂಡ ನೀವು ಸೀರಿಯಲ್ ಆತರ ಪೌರಾಣಿಕ ಪಾತ್ರಗಳನ್ನ ಮಾಡ್ತಾ ಇದ್ದೀರಾ ಟಿವಿ ಸೀರಿಯಲ್ಗೆ ಅಂತ ಹೇಳಿ, ಹಾಗಾಗಿ ಆ ಒಂದು ಅನುಭವನು ಕೂಡ ಹಾಗೆ ಮುಂದುವರಿತಾ ಹೋಗ್ತಾ ಇದೆ. ನಿಮ್ಗೆ ಪಾತ್ರಗಳು, ಪೊಲೀಸ್ ಪಾತ್ರಗಳು ಕೂಡ ಕಂಟಿನ್ಯೂ ಆಗ್ತಾ ಇದೆ, ಮತ್ತೆ ಪೌರಾಣಿಕ ಪಾತ್ರ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀರಾ. ಇವಾಗ ನೀವು ತಳಮಟ್ಟದಿಂದ ಬಂದ್ರಿ, ಸೀರಿಯಲ್ ಇರಬಹುದು ಸಿನಿಮಾಕ್ ಇರಬಹುದು, ಬಂದ್ರಿ ನಿಮ್ದೇ ಆದಂತಹ ಸಿನಿಮಾ ಪ್ರೊಡಕ್ಷನ್ ಗಳನ್ನ ಮಾಡಿಕೊಂಡು ಇವಾಗ ಟೆಲಿವಿಷನ್ ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದೀರಿ. ಆ ಒಂದು ಜವಾಬ್ದಾರಿಗಳು, ಕರ್ತವ್ಯಗಳು, ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಸರ್ ಅದು ಇಂಡಸ್ಟ್ರಿ? ಅನ್ಸುತ್ತಾ ನಿಮ್ಗೂ ಕೂಡ ಹೌದು ನಿಜ ನಾವು ಬದಲಾಗಬೇಕು?
5: ಮೇಡಮ್, ತಾವ್ ಹೇಳಿದಾಗೆ ನಾನು ಅದೇನೋ ಗೊತ್ತಿಲ್ಲ, ಪೌರಾಣಿಕ ಧಾರಾವಾಹಿ ಇರ್ಬೋದು ಸಿನಿಮಾ ಇರ್ಬೋದು, ರಾಮಾಯಣ ನಮ್ಮ ಮಹಾನ್ ಗ್ರಂಥ. ಆ ರಾಮಾಯಣದಲ್ಲಿ ಸೀತೆ ಅನ್ನೋ ಒಂದು ಸೀರಿಯಲ್ ಮಾಡಿದ್ವಿ ನಾವಿಲ್ಲಿ, ಸಿನಿವಿಸ್ಟಾಸ್ ಕಂಪ್ನಿಯವರು ಬಾಂಬೆಯವರು ಬಂದು ಮಾಡಿದ್ರು. ಆ ಕಂಪ್ನಿ ಪಾತ್ರ ಮಾಡುವಾಗ ಸೀತೆ ಅಂತ ಸೀರಿಯಲ್ ಹೆಸರಿಟ್ರು, ಅದರಲ್ಲಿ ವಿಭೀಷಣನ ಪಾತ್ರ ಮಾಡಿದೆ ನಾನು. ಆ ವಿಭೀಷಣ ಪಾತ್ರ ನಿಮ್ಗೆ ಗೊತ್ತೇ ಇದೆ, ಅಂಥ ಪಾತ್ರ ಒಂದು ಒಳ್ಳೆ ಪಾತ್ರ ಸಿಕ್ತು, ನನ್ನೊಂದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಹಾಗೆ ಮಹಾಭಾರತನೂ ಮಾಡಿದೆ, ಅವರೇ ಕಂಪ್ನಿಯವರು ಮಾಡಿದ್ರು. ಅದೇ ಮಹಾಭಾರತದಲ್ಲಿ ಧೃತರಾಷ್ಟ್ರನ ಪಾತ್ರ ಮಾಡಿದೆ ತಮಿಳಲ್ಲಿ, ಇಲ್ಲಿ ದ್ರುಪದ ಮಹಾರಾಜನ ಪಾತ್ರ ಮಾಡಿದೆ, ದ್ರೌಪದಿ ತಂದೆ ಪಾತ್ರ ಕನ್ನಡದಲ್ಲಿ. ಅವ್ರದೇ ಕಂಪ್ನಿದು ಮಹಾಭಾರತ ತಮಿಳಲ್ಲಿ, ಮಹಾಭಾರತಂ ಅಂತ, ಅದರಲ್ಲಿ ಧೃತರಾಷ್ಟ್ರನ ಪಾತ್ರ ಮಾಡಿದೆ. ಅಂದ್ರೆ ಇದು ಎಂಟೈರ್ ಡಿಫ್ರೆಂಟ್ ಪಾತ್ರ. ಅವೆರಡು ಪಾತ್ರವನ್ನ ಸರಿದೂಗಿಸ್ಕೊಂಡು ಆ ತಮಿಳ್ನಾಡಲ್ಲೂ ಭೇಷ ಅನ್ನಿಸ್ಕೊಂಡೆ ನಾನು, ಇಲ್ಲೂ ಒಳ್ಳೆ ಹೆಸರು ಬಂತದು. ಸೊ ತಮಿಳ್ನಾಡು ತಮಿಳಲ್ಲಿ ಮಾಡಿದ್ದು ಸುರೇಶ್ ಕೃಷ್ಣ ಅಂತ ಒಬ್ರು ಡೈರೆಕ್ಟರ್, ಅವರು ರಜನಿ ಅವರ ಸಿನಿಮಾಗಳೇ ಜಾಸ್ತಿ ಮಾಡಿದ್ದು, ಸೂಪರ್ ಹಿಟ್ ಸಿನಿಮಾಗಳು. ಅಂತ ಒಬ್ಬ ದೊಡ್ಡ ಡೈರೆಕ್ಟ್ರು ಆ ಪಾತ್ರ ಕೊಟ್ಟು ನನಗೆ ನಿಭಾಯಿಸೋ ಥರ ಮಾಡಿದ್ರು. ಇವತ್ತು ತಮಿಳ್ನಾಡಲ್ಲಿ ಕೂಡ ಮಹಾಭಾರತಮ್ಮಲ್ಲಿ ಒಳ್ಳೆ ಹೆಸರಿದೆ. ಒಂದು ಸೀನ್ ಬರುತ್ತೆ ನಿಮಗೆ, ಧೃತರಾಷ್ಟ್ರ ಮದುವೆ ಆಗಿದ ತಕ್ಷಣ ಅವ್ರಿಗೆ ಜವಾಬ್ದಾರಿ ವಹಿಸ್ಕೊಳ್ಳೋವಂಥದ್ದು, ಬಂದಾಗ ನನ್ನ ಧೃತರಾಷ್ಟ್ರ ಕಣ್ಣಿರಲ್ಲ. ಸೊ ಅದನ್ನು ಐ ಬೀರಿದೆ ಅಂದ್ಬಿಟ್ಟು ಅಲ್ಲಿನ ರಾಜಪುರೋಹಿತರು ಒಪ್ಪಲ್ಲ ಅವ್ರನ್ನ ರಾಜ ಮಾಡೋದಕ್ಕೆ ಧೃತರಾಷ್ಟ್ರ. ಸೊ ಇವನು ಆವಲ ಆಸೆ ಕಟ್ಕೊಂಡಿರ್ತಾನೆ,
4: ಮಕ್ಕಳಿರ್ತಾರಲ್ಲ ಮತ್ತೆ ಕೌರವರು
5: ಅವರೆಲ್ಲ ಹೇಳ್ಕೊಂಡಿರ್ತಾನೆ ನಾನು ರಾಜ ಆಗ್ತೀನಿ ಅನ್ಕೊಂಡು, ಇನ್ನೇನು ರೆಡಿ ಆಗ್ಬೇಕು ಅಷ್ಟೆಲ್ಲ ಅವನು ತನ್ನ ಹೆಂಡತಿ ಜೊತೆ ಅದನ್ನ ವೇಷಭೂಷಣ ಹಾಕೊಂಡು ನೋಡು ರಾಜನ ತರ ಹೆಂಗ್ ಕಾಣಿಸ್ತೀನಿ
4: ಕಿರೀಟ
5: ಹಾಕೊಂಡ್ಬಿಡ್ತಾನೆ, ಪಟ್ಟಾಭಿಷೇಕ ರೆಡಿ ಆಗ್ತಾ ಇರ್ತಾನೆ. ಅವ್ರು ಬಂದು ತಾಯಿ ಅಜ್ಜಿ ಹೇಳ್ತಾಳೆ, ಈ ತರ ನಿನಗೆ ಐ ಬೀರೋದ್ರಿಂದ ನೀನು
4: ರಾಜ ಆಗ್ಲಿಕ್ಕೆ ಆಗಲ್ಲ.
5: 8 ಪೇಜ್ ಸೀನ್ ಅದು. ಪಾಪ ಅವ್ರು ನಮ್ಮ ಡೈರೆಕ್ಟರ್ ತುಂಬಾ ಕ್ಲೀನ್ ಆಗಿ

0: ನಿಮ್ ತಮಿಳು ನನಗೆ ಅಷ್ಟು ಬರ್ತಾ ಇರಲಿಲ್ಲ, ಮೊದಲು ಮಾತಾಡ್ತಾ ಇದ್ದೆ ಬಟ್ ಅಷ್ಟು ಫ್ಲೂಯೆಂಟ್ ಇರಲಿಲ್ಲ. ಇದು ಸೀನು ಒಂದೇ ಶಾಟಲ್ಲಿ ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀನು ಮಾಡೋದ ಎಷ್ಟು ಬೇಕಾದ್ರೆ ಟೈಮ್ ತಗೋ, 2 hour 3 hour ಬೇಕಾದ ತಗೋ, ಮಧ್ಯಾಹ್ನ ಬೇಕಾದ್ರೆ ಊಟ ಮಾಡ್ಕೊಂಡು ಮಾಡೋಣ. ಇನ್ ಪೇಸ್ ಸೀನ್ ಇದು, ಒಂದೇ ಶಾರ್ಟಲ್ಲಿ ಇಟ್ಟರೆ ಅದ್ರದ್ದು ಎಫೆಕ್ಟ್ ಚೆನ್ನಾಗಿರುತ್ತೆ ನೋಡು ಮಾಡ್ತೀಯ ಅನ್ಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಮಾಡೋಣ ಸರ್ ಅಂದ್ರೆ ಇಟ್ಸ್ ಚಾಲೆಂಜ್ ಅಲ್ವಾ, ಅಂತ ಅವಕಾಶ ಯಾರಿಗೂ ಸಿಗಲ್ಲ. ಸಿಕ್ಕಿದ್ದನ್ನ ಯಾಕೆ ಬಳಸ್ಕೋಬಾರ್ದು ಅನ್ಕೊಂಡು ಎಕ್ಸ್ಪ್ಲೇನ್ ಮಾಡೋದು ನೀಟಾಗಿ, ಯಾವ ಥರ ಎಲ್ಲಿ ಪ್ಲೇಸ್ಮೆಂಟ್ ಬೇಕು, ಎಲ್ಲಿ ಕೂತ್ಕೋಬೇಕು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಬೀಳಬೇಕು, ನಮ್ಮ ವಾಯ್ಸನ್ನ ರೈಸ್ ಮಾಡಬೇಕು, ಎಲ್ಲವನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. 8 page ಸೀನ್ ಅದು, ಮಿನಿಮಮ್ ಒಂದು 9-10 minutes
1: ಫುಟೇಜ್
0: ಅದು, ಕಂಟಿನ್ಯೂಸ್ ಎಲ್ಲೂ ನಿಲ್ಲಿಸಬಾರ್ದು. ಒಂದ್ಸರಿ ಆಕ್ಷನ್ ಹೇಳಿದ್ಮೇಲೆ ನಿಲ್ಲಿಸಿದ್ರೆ ಅದು ಡೆಪ್ತ್ ಹೋಗ್ಬಿಡ್ತದೆ, ನೋಡಿ ಟ್ರೈ ಮಾಡಿ ಆಗುತ್ತಾ ನೋಡು ಅಂದ್ರು. ನೋಡಿದೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದನ್ನು ತಲೆಗೆ ಹಾಕೊಂಡೆ, ಸರಿ ನಾನು ಮಾಡ್ತೀನಿ ಸರ್ ಒಂದು ಅರ್ಧ ಗಂಟೆ ಬಿಟ್ಟು ಸರ್ ನಾನು ರೆಡಿ ಇದ್ದೀನಿ ಸರ್. ಇಷ್ಟು ಬೇಗ ರೆಡಿ ಆಗ್ಬಿಟ್ಟ ನೀನು? ಹೌದು ಸರ್. ಯೋಚನೆ ಮಾಡು ಸುಮ್ಮನೆ, ಆಮೇಲೆ ಫುಟೇಜ್ ವೇಸ್ಟ್ ಆಗುತ್ತೆ ಅಂದರು. ಇಲ್ಲ ಸರ್ ಮಾಡ್ತೀನಿ ಸರ್ ಅಂದೆ. ಮಾನಿಟರ್ ಅಂದರು, ಸರ್ ಮಾನಿಟರ್ ಮಾಡ್ಕೊ, ಮಾನಿಟರ್ ಕರೆಕ್ಟಾಗಿ ಮಾಡಿದೆ. ಓಕೆ ರೆಡಿ ಮೇಡಮ್. ಅದು ಸೀನು 10 minutes ಸೀನು, 8 page ಸೀನು ಕಂಟಿನ್ಯೂಸ್, ಎಲ್ಲೂ ಬ್ರೇಕ್ ಇಲ್ಲ, ಎಲ್ಲೂ ಹೆಚ್ಚು ಕಮ್ಮಿ ಆಗಿಲ್ಲ. ಅವ್ರು ಏನು ಹೇಳ್ಕೊಟ್ರು ಅದು ಅದೇ ಥರ ಮಾಡಿಬಿಟ್ಟೆ. ಇದು ದೊಡ್ಡ ಫಾ, ಇದರಿಂದ 2.5 rush ಇದ್ದು ಪ್ಯಾಲೇಸ್, ಅದು ದೊಡ್ಡ ಪ್ಯಾಲೇಸ್ ಇದು ಸೆಟ್ ಹಾಕಿದ್ರು. ಆ ಪ್ಯಾಲೇಸು ನೀವು ಕೂತ್ಕೊಳ್ಳಿಂದ ಹಿಡಿದು ಬಿಡೋದ್ ಹಿಡಿದು ಎದ್ದು ನಿಂತು ಹೆಂಡತಿಗೆ ಬೈಯೋದು ಅತ್ತೆಗೆ ಬೈಯೋದು ನಾನೆಲ್ಲ ತುಂಬ ಇದೆ. ಅದು ನಾನೇನು ಕೇಳ್ಕೊಂಬಂದಿದ್ದ ಕಣ್ಣು ಬ್ಯಾಕ್ ಕೊಡ್ಬೇಕು, ಯಾವ ದೇವ್ರಿಗೆ ಕೇಳಿದ್ದೆ ನಾನು? ದೇವ್ರು ತಾನೇ ಮಾಡಿದ್ದು, ದೇವ್ರು ತಾನೇ ಮೋಸ ಮಾಡಿದ್ದು. ಎಲ್ಲ ಎಷ್ಟು ತುಂಬ ಚೆನ್ನಾಗಿದೆ, ಭಾಳ ಫಿಕ್ಷನ್, ಅಳೋದಿದೆ, ನಗೋದಿದೆ, ಕಿರ್ಚೋದಿದೆ, ಎಲ್ಲ ಇದೆ. ಅಷ್ಟು ಸೀನ್ ಒಂದೇ ಶಾರ್ಟಲ್ಲಿ ಮಾಡಿದೆ. ಪಿನ್ ಡ್ರಾಪ್ ಸೈಲೆನ್ಸು. ಡೈರೆಕ್ಟರ್ ಬಂದು ಅಪ್ಕೊಂಡು ನನಗೆ ಎಷ್ಟು ಗ್ರೀಟ್ ಮಾಡೋದಂದ್ರೆ ಈಗಲೂ ಕಣ್ಣೀರು ಬರುತ್ತೆ, ಅಷ್ಟು ನನಗೆ ಖುಷಿ ಆಗೋಯ್ತು ಆ ಸೀನು. ಅಂದರೆ ಒಬ್ಬ ಕಲಾವಿದ್ದಾಗ ಅದಕ್ಕೆ ಏನು ನನಗೆ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಅವಕಾಶ ಕೊಟ್ಟರು ಅದನ್ನು ಕೊಟ್ಟವ್ರು ತೆಗೆಸ್ತರು, ಅಷ್ಟು ಇವತ್ತು ಖುಷಿ ಆಗುತ್ತೆ. ಅಂದರೆ ಪೌರಾಣಿಕ ಪಾತ್ರ ಮಾಡಬೇಕಂದ್ರೆ ನಿಮಗೆ ಮೇನ್ ಆಗಲೇ ಹೇಳಿದಾಗೆ ಏರಿಳಿತಗಳು ಭಾಳ ಇಂಪಾರ್ಟೆಂಟು, ಡೈಲಾಗ್ ವೇರಿಯೇಷನ್ಸ್ ಭಾಳ ಇಂಪಾರ್ಟೆಂಟು, ಆ ಗೊತ್ತಿರಬೇಕು ಮಾತಲ್ಲಿ ಎಲ್ಲವೂ ಇರುತ್ತೆ. ಅದು ಇದ್ದಿದ್ದು ಅಣ್ಣವರೊಬ್ಬರಿಗೇನೆ ನನಗೆ ಗೊತ್ತಿರೋ ಪ್ರಕಾರ. ಈಗ ನೀವು ನೋಡಿರ್ಬೋದು ಈಗಲೂ ರಾಮಾಯಣ ಬಂದಿದೆ, ರಮಾನ ಸಾಗರ ರಾಮಾಯಣ ಬಂದಿದೆ. ರಮಾನಂದ ಸಾಗರ ರಾಮಾಯಣ ಬಂದಾಗ ಆರ್ಟಿಸ್ಟ್ಗಳು ರಾಮ ಬರಲಿ ಸೀತೆ ಬರಲಿ ಜನ ಎಲ್ಲ ಟಿವಿಗೆ ಪೂಜೆ ಮಾಡಿ ನೋಡ್ತಾ ಇದ್ರು.
1: ಸರ್ ಅದು ಸಿಗ್ನೇಚರ್ ಟ್ಯೂನ್ ಹಾಡ್ ಬಂದ್ರೇನೆ ಆ ಭಕ್ತಿಯ ಭಾವ ಬಂದ್ಬಿಟ್ಟು ನಮ್ಗೆ ಅದು ಸೀರಿಯಲ್ ಅನ್ನಿಸ್ತಾ ಇರ್ಲಿಲ್ಲ. ನಾವು ನಿಜವಾದ ರಾಮಾಯಣ ನೋಡ್ತಾ ಇದೀವಿ, ಒಂಥರ ದೈವಿಕ ಅನುಭವ, ಒಂಥರ ಭಕ್ತಿಯಿಂದ ಕೂತ್ಕೊಂಡು ಆ ಮ್ಯೂಸಿಕ್ ಇರ್ಬೋದು, ಆ ಗಂಟೆ ಶಂಕನಾದ ಕೃಷ್ಣನ್ ಮಹಾಭಾರತ ಬಂದಾಗ
0: ರಿಯಾಲಿಟಿ ಇತ್ತು.
1: ಸಾಧ್ಯನೇ ಇಲ್ಲ.
0: ಇತ್ತೀಚೆಗೆ ಬರ್ತಾ ಇರೋದು ನೋಡಿದಿರಾ, ಎಲ್ಲ ಹೈಫೈ
1: ಅನ್ಸುತ್ತೆ,
0: ಆರ್ಟಿಫಿಷಿಯಲ್.
1: ನಮಗ್ ಗೊತ್ತಾಗ್ಬಿಡುತ್ತೆ
0: ಆರ್ಟಿಫಿಷಿಯಲ್ ತರ, ಟ್ಯಾಟೂಸ್ ತರ, ಎಲ್ಲೋ ಬಂದು ಧಮ್ ಅಂತ ಎಲ್ಲೋ ಬಂದು ಅವಾಗ ಇರ್ಲಿಲ್ಲ, ಅಷ್ಟು ನ್ಯಾಚುರಾಲಿಟಿ ಇತ್ತು. ಇವಾಗ ಕೊಟ್ಟೆ ಅಂತ 100 crore ಖರ್ಚು ಮಾಡ್ತಾರೆ, ಬಟ್ ಆ ಒಂದು ಮನಸ್ಸಲ್ಲಿ ಬರಕ್ಕಾಗಲ್ಲ.
1: ಅದು ಅಭಿನಯದಲ್ಲಿ ಕೂಡ ತಲ್ಲೀನತೆ ಕಾಣಕ್ ಸಾಧ್ಯ ಇಲ್ಲ.
0: ಅವಾಗ ಬಂದಾಗ ನೀವೆಲ್ಲ ಕೈ ಮುಗಿಯೋರು, ಪ್ರೀತಿ ಮಾಡೋರು, ಪೂಜೆ ಮಾಡೋರು.
1: ನನ್ನ ಪಾತ್ರನೋ ರಾಮನ್ ಪಾತ್ರನೋ ಬಂದ್ಬಿಟ್ರೆ ಜನಕ್ಕೆ ನಿಜವಾದ ರಾಮನೇ.
0: ಈಗ ಯಾರಾದ್ರು ಮಾಡ್ತಾರಾ ಜನ ಹೇಳಿ ನೋಡೋಣ?
1: ಇಲ್ಲ, ಸಾಧ್ಯನೇ ಇಲ್ಲ. ಆ ಒಂದು ಏನು ಭಾವಪರವಶತೆ ಅಂತ ಹೇಳ್ಬೇಕು ನಾವು.
0: ಈಗೆಲ್ಲವೂ ಆಧುನಿಕತೆ, ಎಲ್ಲವೂ ಆಧುನಿಕತೆ. ಅವಾಗೆಲ್ಲ ಆಯಾ ಪಾತ್ರಕ್ಕೆ ತಕ್ಕ ಹಾಗೆ ಕಾಸ್ಟ್ಯೂಮ್ ಇರೋವು,
1: ಮುಖದಲ್ಲಿ ಆ ಕಳೆ ಎಕ್ಸ್‌ಪ್ರೆಷನ್
0: ಗ್ಲೋಯಿಂಗ್ ಇರೋದು. ಓ ಇರಪ್ಪ ಸೀತಾದೇವಿ, ಓ ಇವರ ಸೀತೆ ಕೈ ಎತ್ತು ಮುಗಿ, ಏನು ನೋಡೋದೇ ಬೇಡ ನೀವು, ಸುಮ್ಮನೆ ಕೈ ಹಿಂಗೆ ಬಂದ್ಬಿಡ್ತದೆ.
1: ನಿಜ,
0: ಈಗ ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಆಧುನಿಕತೆ ಬಂತು, ಕೊಟ್ಟೆ ಅಂತ 100 crore ಖರ್ಚು ಮಾಡ್ತಾರೆ, ಬಟ್ ಆ ಫೀಲ್ ತರಕ್ಕೆ ಆಗಲ್ಲ ನಿಮಗೆ.
1: ಆಗಲ್ಲ, ಹೌದು.
0: ಇವ್ರು ಖರ್ಚು ಮಾಡ್ಬೋದು, ದುಡ್ಡು ಮಾಡ್ಕೋ, ಏನೋ ಮಾಡ್ಬೋದು, ಬಟ್ ಆ ಫೀಲ್ ಮನಸ್ಸಲ್ಲಿ ಇದೆಯಲ್ಲ, ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇಷ್ಟೆಲ್ಲ ಮಾಡಿ ನಾನಿವತ್ತು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿದ್ದೀನಿ ಅಂದರೆ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. Ambedkar ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಅಂತ ನಾನು ಭಾವಿಸ್ತೇನೆ ಮೇಡಮ್. ಯಾಕಂದರೆ ಈ ಒಂದು ವ್ಯವಸ್ಥೆನಲ್ಲಿ ನಾವ್ಯಾರು ಬರೋಕೆ ಆಗ್ತಾನೆ ಇರಲಿಲ್ಲ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ಜನ ಗೆಲ್ಲಿಸಿದಾರಂದ್ರೆ, ಓಟ್ ಹಾಕಿದಾರಂದ್ರೆ ಅವ್ರ ಕಾರಣ ಅದು, ಅವ್ರು ಕೊಟ್ಟಂತ ಭಿಕ್ಷೆ ಅದು. ಇವತ್ತು ಯಾರು ಬೇಕಾದ್ರೂ ದುಡ್ಡಿರೋ, ನಮಗಿನ್ನ ದುಡ್ಡಿರೋ ತುಂಬ ಜನ ಇದ್ದಾರೆ, ನಮಗಿನ್ನ ದುಡ್ಡು ಫೇಮಸ್ ಇದ್ದಾರೆ, ಬಟ್ ಅವ್ರನ್ನೆಲ್ಲ ಮೆಟ್ಟಿ ಅವ್ರನ್ನೆಲ್ಲ ಸೋಲಿಸಿ ನಾವು ಗೆಲ್ತೀವಂದ್ರೆ ಪ್ರಜಾಪ್ರಭುತ್ವದಲ್ಲಿ ತಕ್ಕಂಥ ನಂಬಿಕೆ,
1: ಸಂವಿಧಾನದ
0: ತಾಕತ್ತದು. ಇಲ್ಲ, ಅವ್ರು ಕೊಟ್ಟಂಗೆ ಏನು ಮಾಡೋಕ್ಕಾಗ್ತಾರಲ್ಲ. ನಾವು ಯಾರೋ ಒಂದು ಹೇಳಿದ್ನ ಕೇಳಬೇಕಾಗಿತ್ತು, ಯಾರೋ ಒಂದು ಕೂತ್ಕೋಬೇಕು, ಕೂತ್ಕೋಬೇಕಾಗಿತ್ತು, ನಿಂತ್ಕೋಬೇಕಾಗಿತ್ತು.
1: ನಿಜ, ಎಲ್ಲದಕ್ಕೂ ಕಾನೂನು ಮಾಡಿದ್ದಾರೆ,
0: ಎಲ್ಲ ಪ್ರತಿಯೊಂದಕ್ಕೂ ಇದೆ
1: ಕೂಡ ಕಾನೂನು ಇದೆ.
0: ಮೈನು ಮೈಕ್ರೋ ಲೆವೆಲ್ ಕಾನೂನು ಮಾಡಿದಾರೆ,
1: ಕಾನೂನು
0: ಬರೆಯೋ ಪಾಲಿಶ್ಡ್ ಕಾನೂನು ಅಲ್ಲ ಅದು, ಮೈಕ್ರೋ ಲೆವೆಲ್. ಹಿಂಗೆ ಆಗಬಹುದು, ಹಿಂಗೆ ಆಗುತ್ತೆ, ಹಿಂಗಾದ್ರೆ ಏನ್ ಮಾಡಬೇಕು, ಎಲ್ಲವೂ ಇದೆ ಅದರಲ್ಲಿ. ಇವತ್ತು ನಾವು ಒಬ್ಬ ಮಿಡ್ಲ್ ಕ್ಲಾಸ್ ಬಂದ್ ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂತ ಸಂವಿಧಾನ ಅದು.
1: ಬಹಳ ಒಳ್ಳೆ ಮಾತು ಹೇಳಿದ್ರಿ. ಕಾನೂನು ಪ್ರಕಾರ ನಾವು ನಡ್ಕೊಂಡು ಹೋದ್ರೆ ತಡ ಆಗಬಹುದು, ಆದ್ರೆ ನಾವು ಅಂದ್ಕೊಂಡಿದ್ದನ್ನ ಸಾಧಿಸ್ಲಿಕ್ಕೆ ಗೆಲ್ಲಲಿಕ್ಕೆ ಸಾಧ್ಯತೆಗಳಿದೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ನಾವು ಗಣೇಶ್ ರಾವ್ ಕೇಸರ್ಕರ್ ಅವ್ರ ಜೊತೆಗೆ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಗಣೇಶ್ ರಾವ್ ಕೇಸರ್ಕರ್ ಅವರು ಅಣ್ಣನಾಗಿ, ಅಳೆಯನಾಗಿ, ರಾಜಕಾರಣಿಯಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲೀಸ್ ಆಫೀಸರ್ ಆಗಿ, ಹೀರೋ ಅಥವಾ ಹೀರೋಯಿನ್ಗೆ ಗೆಳೆಯನಾಗಿ ಸದಾ ನಮ್ಮಲ್ಲಿ ಬರ್ತಾನೆ ಇರ್ತಾರೆ. ಆಕಾಶವಾಣಿ ಸ್ಟುಡಿಯೋದಲ್ಲಿ ಗಣೇಶ್ ರಾವ್ ಕೇಸರ್ಕರ್ ಅವರು ಕೂತಿದ್ದಾರೆ, ಮಾತಾಡ್ತಾ ಇದ್ದಾರೆ, ತಮ್ಮ ಧಾರಾವಾಹಿ ಸಿನಿಮಾ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಗಣೇಶ್ ರಾವ್ ಕೇಸರ್ಕರ್ ಸರ್, ನೀವು ಎರಡು ತಲೆಮಾರಿನ ಜನರ ಜೊತೆಗೆ ಕೆಲಸ ಮಾಡಿದ್ರಿ, ಅಂದರೆ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ರವಿಚಂದ್ರನ್ ಅವರು ಒಂದು ಜನರೇಷನ್ ಆದರೆ, ಗಣೇಶ್ ಅವರು, ದರ್ಶನ್ ಅವರು, ಪುನೀತ್ ರಾಜ್ಕುಮಾರ್, ಶ್ರೀಮುರಳಿ, ಪ್ರಜ್ವಲ್ ದೇವರಾಜ್, ಹೀಗೆ ಎರಡೂ ಜನರೇಷನ್ ಜೊತೆಗೆ ಕೆಲಸ ಮಾಡುವಾಗ ಏನೆಲ್ಲ ವ್ಯತ್ಯಾಸಗಳನ್ನು ಗಮನಿಸಿದ್ರಿ ನೀವು?
1: ಹಿರಿಯ ನಟರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಒಬ್ಬರು ಬತ್ತೆ ನಾನು ಪಾತ್ರ ಮಾಡಿಲ್ಲ,
0: ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ,
1: ಬಟ್ ಅವರ ಮೂರು ಜನ ಮಕ್ಕಳ ಜೊತೆ ಪಾತ್ರ ಮಾಡಿದ್ರು.
0: ಪುನೀತ್, ಶಿವರಾಜ್, ರಾಜ್ಕುಮಾರ್.

0: ಮನೋಹರವರು, ರಾಘವೇಂದ್ರ ಅವರು, ಮೂರು ಜನರು ಮಾತ್ರ ಮಾಡಿದ್ದಾರೆ. ಬಟ್ ಅವಾಗ ನಾವು ಬಿಗಿನಿಂಗ್ ಅಲ್ಲಿ ಬಂದಾಗ ದೊಡ್ಡ ದೊಡ್ಡ ಕಲಾವಿದರಿದ್ದಾಗ ಈ ಕ್ಯಾರವನ್ ಸಂಸ್ಕೃತಿ ಇರಲಿಲ್ಲ. ಎಲ್ಲರೂ ಕೂಡ ದೊಡ್ಡವರೆಲ್ಲ ಬಂದು ಅಲ್ಲೇ ಒಂದ್ ಕಡೆ ಕೂತ್ಕೊಳ್ಳೋರು, ಡಿಸ್ಕಷನ್ ಮಾಡ್ತಾ ಇದ್ವಿ, ಹಿರಿಯ ನಟರ ಅನುಭವನ ಹಂಚ್ಕೋತಾ ಇದ್ರು. ಈ ತರ ಒಂದೇ ಟೇಬಲ್ ಕೂತ್ಕೊಂಡಾಗ ಅವ್ರ ಅನುಭವಗಳು ಹಂಚ್ಕೋತಾ ಇದ್ರು, ನಾವು ಗ್ರಾಸ್ಪ್ ಮಾಡ್ತಾ ಇದ್ವಿ ಅನುಭವಗಳನ್ನ. ಈಗ ಹಿರಿಯರು ಅಂಬರೀಷ್ ಅಣ್ಣವ್ರು ಇರ್ತಾರೆ ಅಂದ್ರೆ ಅವ್ರ ಜೊತೆ ದರ್ಶನ್ ಒಂದು ಪಾತ್ರ ಇರ್ತಾರೆ, ನಾವು ಒಂದ್ ನಾಲ್ಕು ಜನ ಅವ್ರ ಜೊತೆ ಇರ್ತೀವಿ ಅಂದಾಗ ಅವರು ಇವ್ರದ್ದು ಡೈಲಾಗ್ ಡೆಲಿವರಿ ಕೊಟ್ಟಾಗ ನಾವೇನು ಎಕ್ಸ್ಪ್ರೆಷನ್ ಕೊಡಬೇಕು, ನಮ್ಮ ಭಾವನೆಗಳಿರ್ಬೇಕು ಅನ್ನೋದು ಅಲ್ಲೇ ಗೊತ್ತಾಗ್ತಾ ಇತ್ತು ನಮಗೆ
1: ಅವ್ರು ಹೇಳೋದ್ರಲ್ಲಿ. ಮಾತುಕತೆ
0: ಈಗೇನಾಗಿದೆ, ಕೆಲವು ಹೊಸ ಕಲಾವಿದರು ಬಂದಾಗ ಅವ್ರು ಯಾರ ಜೊತೆನೂ ಸೇರಲ್ಲ,
1: ಅವ್ರದ್ದು ಏನಿದೆಯಾ ಮುಗಿಸ್ಬಿಟ್ಟು
0: ಅವ್ರಿರ್ತದೆ, ಅವ್ರು ಡೈಲಾಗ್ ಹೇಳ್ತಾರೆ, ನಾವೇನ್ ಮಾಡಿ ನೋಡಿರಲ್ಲ ಅವರು, ಸೀದಾ ಕಾರಣ ಕೂತ್ಕೊಳ್ತಾರೆ. ಸೊ ಅವಾಗಿದ್ದಾಗ ಏನಂದ್ರೆ ಅವರು ನಮ್ಮ ಅವ್ರ ಡೈಲಾಗ್ ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ, ನಾವೇ ಅವ್ರ ರಿಯಾಕ್ಷನ್ ಕೊಡ್ತೀವಿ ನೋಡ್ತಾ ಇದ್ರು. ತಪ್ಪಾದ್ರೆ ಅಲ್ಲೇ ಭಯವರು, ಏಯ್ ನಾನು ಡೈಲಾಗ್ ಇದಕ್ಕೆ ನಿನ್ ರಿಯಾಕ್ಷನ್ ಹೀಗಿರ್ಬೇಕು ಅಂತ. ಬಟ್ ಈಗಿಂದ ಅದು ಕಾಣಿಸೋದು ಕಾಣೋದಲ್ಲ ನಿಮಗೆ. ಅದಕ್ಕೆ ನೋಡಿ ಸೀನ್ ಮೇಲೆ ಈಗ ಪಿಕ್ಚರ್ ಓಡಲ್ಲ ಇದು ಇದು ಒಂದು ಕಾರಣನೇ. ಮತ್ತೆ ಮೊದಲೆಲ್ಲ ದೊಡ್ಡವರು ಇದ್ದಾಗ ಯಾವುದೇ ಸೀನ್ ಮಾಡ್ಬೇಕಾದ್ರೂ ಒಂದು ಕ್ಲೋಸ್ ಡೋರ್ ಅಲ್ಲಿ ಮಾಡ್ತಾ ಇದ್ರು, ಸ್ಟುಡಿಯೋಗಳಲ್ಲಿ ಮಾಡ್ತಾ ಇದ್ರು. ಫೈಟ್ ಇರ್ಬೋದು, ಒಂದು ಇಂಟಿಮೇಸಿಂಗ್ ಇರ್ಬೋದು, ಒಂದು ಅಥವಾ ನಾಲ್ಕು ಗೋಡೆ ಮಧ್ಯದಲ್ಲಿ ಸೆಟ್ ಒಳಗಡೆ ಮಾಡ್ತಾ ಇದ್ರು, ಯಾರು ಪಬ್ಲಿಕ್ ಗೊತ್ತಾಗ್ತಾ ಇರಲಿಲ್ಲ. ಈಗೇನಂದ್ರೆ ಎಲ್ಲವೂ ಬೀದಿಗೆ ಬಂದ್ಬಿಟ್ಟಿದೆ, ಎಲ್ಲವೂ ಬೀದಿನಲ್ಲಿ
1: ಬಂದಿದೆ.
0: ಸೊ ಅವರು ಒಂದು ಫೈಟ್ ಅಲ್ಲಿ ನಾವು ಹೀರೋ ಹೀರೋ ದೇಮ್ ತೋರ್ಸಕ್ ಹೋದ್ರೆ ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇರ್ತಾನೆ, ಏ ನೋಡ ದಾರ ಕಟ್ಟೋ ನೋಡ ಅವನಿಗೆ, ಏನೋ ಬೆಡ್ ಇಟ್ಟ ನೋಡು ನೋಡಿ ಬಂದ್ ಬಂತಾನೆ, ಅವ್ನು ಬೀಳದೇ ಇಲ್ಲ ಬೇರೆಯವ್ನು ಬೀಳ್ತಾನೆ ಅಂತ
1: ಗೊತ್ತಾಗ್ಬಿಡುತ್ತೆ.
0: ಸೊ ಮೊದ್ಲೊಂದು ಹೀರೋಯಿಸಮ್ ಅಂದ್ರೆ ಜನಗಳಲ್ಲಿ ಆ ಫೀಲ್ ಇರ್ತಾ ಇತ್ತು,
1: ಗೊತ್ತಾಗ್ತಾ ಇರ್ಲಿಲ್ಲ ಜನಕ್ಕೆ ಹೇಗೆ ಶೂಟ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ.
0: ಎಲ್ಲವೂ ಬೀದಿಗೆ ಬಂದಾಗ ನಮ್ ಸಿನಿಮಾ ರಂಗನೂ ಬೀದಿಗೆ ಬಂದ್ಬಿಡ್ತು. ಶೂಟಿಂಗ್ ಸೀನ್ ಯಾವಾಗ ಬಂತೋ
1: ಹೌದು
0: ಸಿನಿಮಾ ರಂಗ ಬೀದಿಗೆ ಬಂದ್ಬಿಡ್ತದೆ. ಏನು ವಿಧಿ ಇಲ್ಲ, ಜಾಗ ಕೊರತೆ ಇರ್ಬೋದು, ಸ್ಟುಡಿಯೋ ಫೆಸಿಲಿಟೀಸ್ ಕೊರತೆ ಇರ್ಬೋದು, ಬಟ್ ಎಲ್ಲವೂ ಮೊದಲ ತರ ನಿಮಗೆ ಇದಿಲ್ಲ. ಎಲ್ಲವೂ ಈಗ ಈಗಂತೂ ಎಐ ಬಂದ್ಬಿಟ್ಟಿದೆ, ನೀವು ಏನ್ ಬೇಕಾದ್ರೆ ಮಾಡ್ಬೋದು. ಜೊತೆಗೆ ನಮ್ಮ ಒಬ್ಬೊಬ್ಬ ಕಲಾವಿದರಿಗೆ ನಾಲ್ಕು ವರ್ಷ ಐದು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ. ಸೊ ಇಂಡಸ್ಟ್ರಿ ಎಲ್ಲೂ ಉದ್ದಾರ ಆಗುತ್ತೆ. ಮೊದ್ಲಂದ್ರೆ ಒಂದ್ ವರ್ಷಕ್ಕೆ ಒಬ್ಬ ದೊಡ್ಡ ಹೀರೋ ಒಂದ್ ಎರಡು ಮೂರು ಸಿನಿಮಾ ಮಾಡಿದಾಗ ಜನಗಳನ್ನ ಥಿಯೇಟರ್ ಕರ್ಸೋ ತಾಕತ್ ಅವ್ರಿಗಿದೆ, ದೊಡ್ಡ ದೊಡ್ಡ ನಟರಿಗೆ. ಸೊ ಈಗ ಮಾಡೋರಿಗೆ ಆ ತರದ್ದು ಬಹಳ ಕಡಿಮೆ.
1: ಒಂದು ಸಿನಿಮಾ ಮಾಡಿದ್ರೆ ಕಷ್ಟ,
0: ಅದೊಂದು ಸಿನಿಮಾ ಮಾಡಿದ್ರೆ ನಾಲ್ಕು ವರ್ಷಕ್ಕೆ ಒಂದ್ ಐದು ವರ್ಷಕ್ಕೆ ಸಿನಿಮಾ ಮಾಡಿದ್ರೆ, ಬಟ್ ಯಾರು ಇಂಡಸ್ಟ್ರಿಯಲ್ಲಿ ನೋಡಿ.
1: ಹೌದು ಹೌದು,
0: ಈ ಸಿನಿಮಾಗಳು ಫೇಲ್ಯೂರ್ ಆಗ್ತಾ ಇರೋದಕ್ಕೆ ಅದು ಒಂದು ಕಾರಣನೇ.
1: ನಿಜ, ನೀವು ಹೇಳ್ದಂಗೆ ಶೂಟಿಂಗ್ ಟೈಮಲ್ಲಿ ದೊಡ್ಡ ದೊಡ್ಡ ಹಿರಿಯ ನಟರೇನಿದ್ರು ಅವರು ಇರ್ತಾ ಇದ್ರು, ಶೂಟಿಂಗ್ ಸ್ಪಾಟಲ್ಲಿ ಇರ್ತಾ ಇದ್ರು, ಅನುಭವಗಳನ್ನ ಹಂಚ್ಕೊಳ್ತಾ ಇದ್ರು, ಸರಿ ತಪ್ಪನ್ನ ಹೇಳ್ತಾ ಇದ್ರು, ಏನು ಹಿಂಜರಿಕೆ ಇಲ್ದಂಗೆ ಹೇಳ್ತಾ ಇದ್ರು. ಇವಾಗ ಏನಾಗ್ತಾ ಇದೆ, ಅವ್ರದೇ ಆದಂತಹ ಒಂದು ಕ್ಯಾರವನ್ಗಳು ಅಥವಾ ಇನ್ನೇನೋ ಒಂದು ಮಾಡ್ಕೊಂಡಿರ್ತಾರೆ, ನನ್ನ ಕೆಲಸ ಏನಿದೆಯೋ ಹೋಗ್ಬಿಟ್ಟು ಹೇಳ್ಬಿಟ್ಟು ಗಿಳಿಪಾಠ ಒಪ್ಪಿಸ್ಬಿಟ್ಟು ನನ್ನ ಪಡಗೆ ನಾನು ಇರೋದು, ಏನು ಕಮಿಟ್ ಆಗಿದೀವೋ ಅದನ್ನು ಮುಗಿಸ್ಕೊಟ್ರೆ ಆಯಿತು. ಯೂನಿಟಿ, ಒಗ್ಗಟ್ಟು, ನಾವೆಲ್ಲ ಒಂದೇ ಅನ್ನುವಂಥ ಭಾವ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ.
0: ಈಗ ಮನೆಯಲ್ಲಿ ಹಿರಿಯರು ಇದ್ದಾಗ ನಮ್ಮ ಅಂದರೆ ಆ ಮನೆ ಹಿರಿಯ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರು ನೋಡಿ ಮಕ್ಕಳು ಕಲಿತೀವಿ, ಅವ್ರ ಹಾವಭಾವಗಳು, ಅವರ ಒಂದು ಏನಿದೆ ಅದನ್ನ ಕಲಿತಾ ಹೋಗ್ತೀವಿ. ಅದೇ ತರ ಸಿನಿಮಾ ರಂಗದಲ್ಲಿ ಕೂಡ ಶೂಟಿಂಗ್ ಬಂದಾಗ ಹಿರಿಯರು ಮಾತಾಡಿದಾಗ, ಹಿರಿಯರು ಹೇಳೋ ಅನುಭವಗಳನ್ನ ಹಂಚ್ಕೊಂಡಾಗ ಕಿರಿಯರು ಅಂತ ಏನು ಬಂದಿರ್ತಾರೆ ಅವ್ರು ಕಲ್ತ್ಕೊಳಕ್ ಅನುಕೂಲ ಆಗುತ್ತೆ. ಬಟ್ ಅದೇನು ಇಲ್ಲ, ಇವಾಗ ಕೇಳಲೇಬೇಡಿ, ನಿನ್ನೆ ಮೊನ್ನೆ ಬಂದವ್ರಿಗೆಲ್ಲ ಕ್ಯಾರವನ್ ಬೇಕು, ಎಲ್ಲವಾಗ ಕ್ಯಾರವನ್ ಕೂತ್ಕೊಂಡ್ಬಿಡ್ತಾರೆ, ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ, ಇಲ್ಲ ಅವ್ರದೇ ಅದೊಂದು ನಾಲ್ಕೈದು ಜನ ಸ್ಟ್ಯಾಂಡ್ಗಳು ಅವ್ರು ಕರ್ಕೊಂಬಂದು ಕೂತ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಸಹ ಕಲಾವಿದರಿಗೆ ಅವ್ರಿಗೂ ಒಂದು ಕ್ಯಾರವನ್ ಕೊಟ್ಟಿರ್ತಾರೆ, ಇಲ್ಲ ಅಂತಲ್ಲ, ಒಂದು ಪರಸ್ಪರ ಬಾಂಧವ್ಯ
1: ಬೆಳೆಯಲ್ಲ.
0: ಸೀನಿಯರ್ಸ್ ಇದ್ದೀವಿ, ನಮ್ಮ ಅನುಭವಗಳನ್ನ ಹೇಳ್ಕೊಳಕ್ ಕೇಳಕ್ ಅವ್ರು ರೆಡಿ ಇಲ್ಲ,
1: ರೆಡಿ ಇಲ್ಲ.
0: ನಮಗೇನ ಸೀನಿಯರ್ಸ್ ನಾವು ಕೇಳಿದೀವಿ,
1: ಕರೆಕ್ಟ್. ಸ್ಟಾರ್ಡಮ್ಮು ಮತ್ತೆ ನಾವು ಗೊತ್ತು, ನಾವು ಓದ್ಕೊಳ್ತೀವಿ, ತಿಳ್ಕೊಳ್ತೀವಿ, ಎಲ್ಲೋ ಚೆಕ್ ಮಾಡ್ಕೊಳ್ತೀವಿ ಅನ್ನುವಂತ ಒಂದು ಮನೋಭಾವ.
0: ಅನುಭವ ಯಾವತ್ತು ಬರೀ ಓದೋದ್ರಿಂದ ಬರಲ್ಲ ಮೇಡಮ್, ಅನುಭವದಿಂದ ಬರುತ್ತೆ. ಅನುಭವ ಬರದೆ ಅನುಭವಿಸಲ್ಲ,
1: ಥಿಯರಿನೇ ಬೇರೆ ಪ್ರಾಕ್ಟಿಕಲೇ ಬೇರೆ ಯಾವಾಗಲೂ. ಅದು ಹೌದು,
0: ಇವತ್ತು ಇಡೀ ಪ್ರಪಂಚದಲ್ಲಿ ರಾಜ್ಕುಮಾರ್ನ ಎಲ್ಲರೂ ಕೈ ಎತ್ತಿ ಮುಗಿತಾರಂದ್ರೆ ಅವ್ರ ಅನುಭವ, ಅವ್ರಿಗೆ ಇದ್ದಿದ್ದಂತ ಸಾಮಾಜಿಕ ಕಳಕಳಿ.

0: ಸರ್, ಕಿರುತೆರೆ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ, ಅಲ್ಲಿಯ ಜವಾಬ್ದಾರಿ, ಕರ್ತವ್ಯಗಳು, ಖುಷಿ, ಇದ್ರ ಬಗ್ಗೆ ಹೇಳಿ.
1: ಖುಷಿ ಅಂದ್ರೆ ಅದೊಂದು ವೆಲ್ಫೇರ್ ಆರ್ಗನೈಸೇಷನ್ ಮೇಡಮ್. ಅದು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅನ್ನೋದು ಲಾಭದಾಯಕ ಸಂಸ್ಥೆ ಅಲ್ಲ, ಯಾವುದೇ ಇನ್ಕಮ್ ಇಲ್ಲ. ಅದರಲ್ಲಿ ಬರುವಂತದ್ದು ಅಂದ್ರೆ ನಾವು ಏನು ಮೆಂಬರ್ಶಿಪ್ ಫೀಸ್ ತಗೊಂಡಿರ್ತೀವಿ ಅದರಲ್ಲೇ ನಡೆಯುವಂಥದ್ದು. ಒಂದು ಜವಾಬ್ದಾರಿ ಇದೆ, ಲಾಭ ಅಂತೂ ಏನೂ ಇಲ್ಲ. 2001 ಪ್ರಾರಂಭ ಆಗಿದ್ದು. ನಮ್ಮ ಹಿರಿಯರು ಎಲ್ಲ ಕೂತ್ಕೊಂಡು, ಪಿ ಶೇಷಾದ್ರಿ ಅಂತ ಅವರು ಸಂಸ್ಥಾಪಕ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಆಗುತ್ತೆ. ಈ 25 ಎಲ್ಲರೂ ಕೂಡ ಪ್ರೊಡ್ಯೂಸರ್ಗಳಾಗಿದ್ದರು, ಅಧ್ಯಕ್ಷರು, ಡೈರೆಕ್ಟರ್ಗಳಾಗಿದ್ದರು, ಬಟ್ ಕಲಾವಿದರು ಮತ್ತು ಕಾರ್ಮಿಕರು ಯಾರಿಗೂ ಆಗಿರಲಿಲ್ಲ. ನಾನೇ ಫಸ್ಟ್ ಟೈಮು 25 ನಂತರ ಫಸ್ಟ್ ಟೈಮ್ ಒಬ್ಬ ಕಲಾವಿದ ಅಧ್ಯಕ್ಷ ಆಗಿರೋದು ಇದೇ ಸರಿ. ಅದು ಪ್ರಜಾಪ್ರಭುತ್ವ ಒಂದು ಗಟ್ಟಿತನ ಅಂತ ಹೇಳಿದ್ದು. ಈ ಸರಿ ಎಲ್ಲರೂ ಓಟ್ ಹಾಕಿ ನಮ್ಮನ್ನ ಗೆಲ್ಲಿಸಿದ್ದೆ ಒಬ್ಬರು ಕಲಾವಿದ ಅಧ್ಯಕ್ಷ ಆಗಬೇಕು ಅನ್ನೋ ಕಾರಣಕ್ಕೆ. ಬಹಳ ಕಾಂಪಿಟೇಷನ್ ಇತ್ತು, ತುಂಬಾ ಒಂಥರ ಜಿದ್ದಾಜಿದ್ದಿ ಇತ್ತು. ಈ ಸರಿನೂ ಕಲಾವಿದರು ಬಿಡ್ಲೇಬಾರದು, ಯಾವ್ದೊಂದು ಬೇರೆ ವಲಯಗಳಾಗಬೇಕು ಅನ್ನೋ ಒಂದು ಜಿದ್ದಾಜಿದ್ದು ಎಲೆಕ್ಷನ್ ನಡೀತು. ಬಟ್ ಆ ಎಲೆಕ್ಷನ್ ನಮ್ಮ ಕಾರ್ಮಿಕರು ನಮ್ಮ ಕೈ ಹಿಡಿದ್ರು, ನೀವೇ ಅಧ್ಯಕ್ಷ ಆಗಬೇಕು ಅಂತ ನಾನು ಅಧ್ಯಕ್ಷ ಆಗಿದ್ರು ಕೂರಿಸಿದ್ದಾರೆ. ಈಗ ಅದ್ರ ಚಾಲೆಂಜಸ್ ಇನ್ಮೇಲೆ ಪ್ರಾರಂಭ ಆಗುತ್ತೆ. ಬಟ್ ನನ್ನಲ್ಲಿ ತುಂಬಾ ಯೋಜನೆಗಳಿದೆ. ಸಿನಿಮಾ ರಂಗಕ್ಕೆ ಬರೋಕ್ ಮೊದಲು ಕೂಡ ನಂದೇ ಆದೊಂದು ಆರ್ಗನೈಸೇಷನ್ ಓಪನ್ ಮಾಡಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೆ ಯಶವಂತಪುರದಲ್ಲಿ. ಸುನಾಮಿ ಆದಾಗಿಂದ ನಂದು ಪ್ರಾರಂಭ ಆಗಿದ್ದು. ಸುನಾಮಿನ ಮೊದಲು ಮಾಡ್ತಾ ಇದ್ದೆ. ಸುನಾಮಿನಲ್ಲಿ ನಾವು ನಮ್ಮ ಸ್ನೇಹಿತ ತಂಡ ನಮ್ಮ ಯಶವಂತಪುರ ಒಂದೇ ರೋಡಲ್ಲಿ ಒಂದಷ್ಟು ಫಂಡ್ಸ್ ಕಲೆಕ್ಟ್ ಮಾಡಿ ಆ ಎಲ್ಲ ಎಫೆಕ್ಟ್ ಆಗಿತ್ತಲ್ಲ ಅಲ್ಲಿಗೆ ತಗೊಂಡೋಗಿ ನಾವು ಲಾರಿ ಮಾಡ್ಕೊಂಡೋಗಿ ಕೊಟ್ಬಿಟ್ಟು ಬಂದಿದ್ವಿ. ಬಟ್ ಆಗ್ಲೇ ನಂದು ಕಾನ್ಸೆಪ್ಟ್ ಹೆಂಗಿತ್ತು ಅಂದ್ರೆ ಸುಮ್ಮನೆ ಮೂಟೆ ಮೂಟೆ ಕೊಟ್ಬಿಡೋದು, ಒಂದು ಬಂಡಲ್ ಕೊಟ್ಬಿಡೋದಿಲ್ಲ. ಒಂದು ದೊಡ್ಡ ಚೀಲದಲ್ಲಿ ಒಂದು ಚೀಲ ತಗೊಂಡೋದ್ರೆ ಯಾವ ದೊಡ್ಡ ಕಾಡಲ್ಲಿ ಹೋದ್ರು ಕೂಡ ಒಂದು ಸಂಸಾರ ಒಂದು ವಾರ ಆರಾಮಾಗಿ ಜೀವನ ಕಳಬಹುದು. ಒಂದು ಮ್ಯಾಚ್ ಬಾಕ್ಸ್ ಇಂದ ಹಿಡಿದು ಕ್ಯಾಂಡಲ್ ಇಂದ ಹಿಡಿದು ಎಲ್ಲ ಸೌಲಭ್ಯ ಕೊಟ್ಟಿದ್ವಿ. ಅದನ್ನ ನಮಗೆ ತಮಿಳುನಾಡು ಕಮಿಷನರ್ ಇಂದ, ಚೆನ್ನೈ ಕಮಿಷನರ್ ಇಂದ ಪ್ರಶಂಸೆ ಕೂಡ ಕೊಟ್ಟೆ ಆ ಒಂದು ಕಾರ್ಯಕ್ಕೆ. ಅಲ್ಲೇ ಕೊಟ್ಟಿದ್ವಿ. ಸುನಾಮಿ ಎಫೆಕ್ಟ್ ಆದಾಗ ಆ ಜಾಗಕ್ಕೆ ಅವ್ರು ಬಂದಿದ್ರು, ಕಮಿಷನರ್ ಡ್ಯೂಟಿ ಬಂದಾಗ ಅಲ್ಲಿ ಆಫೀಸಿಗೆ ಕರೆಸಿ ನಮಗೆ ಒಂದು ಪ್ರಶಂಸೆ ಲೆಟರ್ ಕೊಟ್ಟಿದ್ದಾರೆ. ಎಲ್ಲರೂ ಮೂಟೆ ಮೂಟೆ ತಂದು ಕೊಡ್ತಾರೆ, ಯಾರು ಹಂಚಬೇಕು ಗೊತ್ತಿರಲ್ಲ, ಬಟ್ ನೀವು ಈ ತರ ಮಾಡಿಕೊಟ್ಟು ಮಾಡಲ್ ರೋಲ್ ಮಾಡಲ್ ತರ ಕೊಟ್ಟಿದ್ದಾರೆ ಅಂತ ಪ್ರಶಂಸೆ ಕೊಟ್ಟು. ಒಂದು ಕವರು ಅಕ್ಕಿ ಬೇಳೆ ಎಲ್ಲ ಇರ್ಬೋದು,
0: ಎಣ್ಣೆ, ಉಪ್ಪು, ಖಾರ, ಬೆಂಕಿ.

0: ಎಲ್ಲವೂ ಇಂಥದ್ದಂತೇನು ಇಲ್ಲ. ಅವ್ರು ತಗೊಂಡಾಗ ಬರೀ ಅಡುಗೆ ಪಾತ್ರೆ ಕೂಡ ಬ್ರಷ್
1: ಪಾತ್ರೆ ಸಹಿತ
0: ಪಾತ್ರೆ ಕೊಟ್ಟಿದ್ವಿ.
1: ಗುಡ್ ಗುಡ್ ಗುಡ್ ಸರ್,
0: ಇಷ್ಟೆಲ್ಲ ಕೊಟ್ಟಿದ್ವಿ. ಸೊ ಅದಕ್ಕೆ ಪ್ರಶಂಸೆ ಆ ಸೋಷಿಯಲ್ ಸರ್ವಿಸ್ ಅನ್ನೋದು ನನಗೆ ಮೊದಲಿಂದ ಬಂದ್ಬಿಟ್ಟಿದೆ. ಸೊ ಅದನ್ನ ಇಲ್ಲಿ ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಇಷ್ಟೆಲ್ಲ ಜನ ಗುರುತಿಸ್ತಾರ. ಅದನ್ನು ನಂದು ಟಿವಿ ಮೀಡಿಯಾ ಇರ್ಬೋದು, ಸಿನಿಮಾ ಮೀಡಿಯಾ ಇರ್ಬೋದು.
1: ಹೌದು,
0: ಸಿನಿಮಾ ಮೀಡಿಯಾದಲ್ಲೂ ಈಗ ನಾನು ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಲ್ಲಿ ಇಸಿ ಮೆಂಬರ್ ಆಗಿದ್ದೀನಿ, ಮತ್ತೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೆಕ್ಟಾರ್ ಮೆಂಬರ್ ಆಗಿದ್ದೀನಿ. ಈಗ ಕಿರುತೆರೆಯಲ್ಲಿ ಸುಮಾರು ವರ್ಷಗಳಿಂದ ಇಸಿ ಬರೀ ಇಸಿ ಮೆಂಬರ್ ಆಗಿದ್ದೆ, ಕಳೆದ ಬಾರಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಈ ಸರಿ ಪ್ರೆಸಿಡೆಂಟ್ ಆಗಿದ್ದೀನಿ. ಸೊ ಈ ಪ್ರೆಸಿಡೆಂಟ್ ಆದ್ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಈಗಾಗಲೇ ಹಲವಾರು ಯೋಜನೆಗಳು ಹಾಕೊಂಡಿದ್ದೀನಿ ನಾನು, ನಮ್ಮ ಕಾರ್ಮಿಕರಿಗೆ ಯಾವ ಥರ ಏನು ಫೆಸಿಲಿಟೀಸ್ ಕೊಡ್ಬೋದು, ಮತ್ತು ಕಲಾವಿದರ ಸಮಸ್ಯೆಗಳನ್ನ ಬಗೆಹರಿಸ್ಬೋದು, ಜೊತೆ ನಿರ್ಮಾಪಕರ ಜೊತೆ ನಾವು ಅವ್ರನ್ನ ಜೊತೆ ಕೂಡಿಸ್ಕೊಂಡೆ ಏನೆಲ್ಲ ನಮ್ಮ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಕೆಲಸ ಮಾಡೋದನ್ನ ಒಂದು ಯೋಜನೆಗಳು ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ 9ನೇ ತಾರೀಕು ಎಲೆಕ್ಷನ್ ಆಯಿತು. ಈಗ ಆಲ್ರೆಡಿ ನಾನು ನಮ್ಮ ತಂಡ ಮೊನ್ನೆ ಕಿದ್ವಾ ಆಸ್ಪತ್ರೆಯಲ್ಲಿ ಒಂದು ಸರ್ವಿಸ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಆ ಬ್ಲ್ಯಾಂಕೆಟ್ಸ್ ಕೊಟ್ಟಿದ್ದೀವಿ, ಊಟ ಅವತ್ತಿಂದು ಊಟ ಕಿದ್ವಾ ಪೇಷಂಟ್ಸ್ಗೆ ಮತ್ತು ಅಲ್ಲಿ ಅಟೆಂಡರ್ಸ್ಗೆ, ಜೊತೆಗೆ ಅವರ ದೈನಂದಿನ ಏನು ಸಾಮಗ್ರಿಗಳು ಅದೆಲ್ಲವನ್ನು ಮೊನ್ನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಈಗ ಸೆಕೆಂಡ್ ಬಂದು ಇದು ನಮ್ಮ ಕಲಾವಿದರು ಮತ್ತು ಕಾರ್ಮಿಕರ ಮಕ್ಕಳು SSLC ಮತ್ತು PUC
1: ಒಳ್ಳೆ ನಂಬರ್
0: ನಂಬರ್ ಯಾರು ಡಿಸ್ಟಿಂಕ್ಷನ್ ಬಂದಿರ್ತಾರೋ 85+ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಅಂತ ನಾನು ಅನೌನ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಪ್ಟೆಂಬರ್ಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಬಟ್ ಅದು ಅಸೋಸಿಯೇಷನ್ 1 paisa ತಗೊಳ್ತಾ ಇಲ್ಲ, ಅದರಲ್ಲಿ ನಾವೇ ಬೇರೆ ದಾನಿಗಳನ್ನ ಹುಡುಕಿ ಒಂದು ಕಂಪ್ನಿಗೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಅವರ ಕಂಪ್ನಿಯವರೇ ಸಂತೋಷ ಒಪ್ಕೊಂಡಿದ್ದಾರೆ ನಾನು ಮಾಡ್ಕೊಡ್ತೀನಿ ಅಂತ. ಸೊ ಅವತ್ತೊಂದು ದೊಡ್ಡ ಮೆಗಾ ಹೆಲ್ತ್ ಕ್ಯಾಂಪ್, ಹೈಟೆಕ್ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಈ ಥರದ್ದು ಹಲವಾರು ಯೋಜನೆಗಳಿದೆ. ಆಮೇಲೆ ಇನ್ನು ನಮ್ಮ 25 ಆಯಿತು ನಮ್ಮ ಅಸೋಸಿಯೇಷನ್ ಓಪನ್ ಆಗಿ. ಯಾರು ನಮ್ಮ ಬೋರ್ಡ್ ಮಾಡಿಸಿರ್ಲಿಲ್ಲ, ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ದು ಒಂದು ಅಧ್ಯಕ್ಷರದು ಒಂದು ಹಿಸ್ಟ್ರಿ ಇರಲಿಲ್ಲ,
1: ಯಾರೆಲ್ಲ ಇದ್ರು ಏನೇನಾಯ್ತು ಅಂತ.
0: ಅದರದ್ದು ಒಂದು ಬೋರ್ಡ್ ರೆಡಿ ಇದೆ, ನಾಳೆ ಫಿಟ್ ಮಾಡಿಸ್ತಾ ಇದೀವಿ. ಮತ್ತೆ ಎಲ್ಲ ಅಧ್ಯಕ್ಷರದು ಮಾಜಿ ಅಧ್ಯಕ್ಷರುಗಳದೆಲ್ಲ ಫೋಟೋಗಳು, ಅದು ಇರಲಿಲ್ಲ. ಅದೊಂದು ಮಾಡೋದು ರೆಡಿ ಆಗಿದೆ. ಇಷ್ಟು ಯೋಜನೆಗಳು ಹಾಕೊಂಡು ಮುಂದೆ ಹಲವಾರು ಯೋಜನೆಗಳು ಹಾಕೊಂಡಿದ್ದೀವಿ. ಮತ್ತೆ ಆಲ್ರೆಡಿ ಈಗ ಅನೌನ್ಸ್ ಮಾಡಿದ್ದೀನಿ ಕೂಡ ನಾನು, ಒಂದು 2 ವಲಯಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾ ಇದ್ದೀನಿ. ಸ್ವಂತ ದುಡ್ಡಿನ
1: ಹೆಲ್ತ್ ಮತ್ತೆ ಎಜುಕೇಶನ್ ತುಂಬಾ ನೀಡಿ.
0: ಯಾವ ಕಾರ್ಮಿಕರ ಹತ್ರನು 1 paisa ತಗೋತಾ ಇಲ್ಲ, ಅದಕ್ಕೆ ಯಾರೋ ಒಬ್ರು ದಾನಿಗಳು ಮುಂದೆ ಬಂದಿದ್ದಾರೆ ಅವ್ರ ಕಡೆಯಿಂದ. ಅಷ್ಟು ಜನಕ್ಕೆ ಒಂದು 100-120 ಜನ ಇದಾರೆ, ಒಂದ್ 2 ವಲಯ ಮೊದಲು ಕಾರ್ಮಿಕರದು, ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಫ್ರೀ ಆಫ್ ಕಾಸ್ಟ್ 2 ವರ್ಷಕ್ಕೆ, ಎರಡು ವರ್ಷಕ್ಕೂ ಮಾಡಿಸ್ ನಮ್ಮ ಅವಧಿ 2 ವರ್ಷ, ಆ 2 ವರ್ಷಕ್ಕೂ ಮಾಡಿಸ್ಕೊಡ್ತಾ ಇದ್ದೀನಿ.
2: ರಸಪೂರ್ಣ ರಾತ್ರಿ ಬಂತು.

0: ಮನುಷ್ಯನಿಗೆ ಕೋಟ್ಯಾಂತರ ದುಡ್ಡು ಯಾರತ್ರ ಇರ್ಬೋದು, ಬಟ್ ಎಲ್ಲರೂ ಸರ್ವಿಸ್ಗೆ ಬರಲ್ಲ
1: ಬರಲ್ಲ. ಮತ್ತೆ ಅದನ್ನ ಚಾನಲೈಸ್ ಮಾಡೋದು ದೊಡ್ಡ ಕೆಲಸ. ನೀವು ಇವಾಗ ಏನ್ ಮಾಡ್ತಾ ಇದ್ದೀರಾ, ಅದನ್ನ ಯಾರು ಕೊಡೋಕೆ ರೆಡಿ ಇದ್ದಾರೆ ಅವ್ರಿಗೆ ಒಪ್ಪಿಸ್ಬಿಟ್ಟು ಅದು ತಲುಪಿಸೋದಿದೆಯಲ್ಲ, ಆ ಕೆಲಸ ಮಾಡೋದು ತುಂಬಾ ದೊಡ್ಡ
0: ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು.
1: ಯಾಕಂದ್ರೆ ನಿಮ್ಮನ್ನ ನಂಬಿ ಅವ್ರು ಕೊಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಇರುವಂತ ನಂಬಿಕೆ, ಈ ಮನುಷ್ಯ ಕರೆಕ್ಟ್ ಆಗಿ ಅವ್ರಿಗೆ ತಲುಪಿಸ್ತಾರೆ ಅದ್ರಲ್ಲಿ ಏನು ನಮ್ದೊಂದು ದುಡ್ಡು ಸರಿಯಾಗಿ ಸಾರ್ಥಕವಾಗಿ ಬಳಕೆ ಆಗ್ಬೇಕಂದ್ರೆ ತಲುಪೋರ್ಗೆ ತಲುಪಬೇಕು ಅನ್ನುವಂಥದ್ದು ಕೂಡ ತುಂಬಾ ಜನರಲ್ಲಿ ಇರುತ್ತೆ. ಅಂತವ್ರನ್ನ ನೀವು ತಲುಪಬೇಕು, ಜನಕ್ಕೆ ತಲುಪಿಸುವಂತ ಕೆಲಸ ಮಾಡೋದ್ರಲ್ಲಿ ಮಾಡ್ತಾ ಇದ್ದೀರಾ. ಈಗ ನೀವು ಸೋಷಿಯಲ್ ಸರ್ವಿಸ್ ಅಂತ ಹೇಳ್ತಾ ಇದ್ದಾಗ ನಂಗೆ ನೆನಪಾಯ್ತು, ನೀವು ಇದಕ್ಕಿಂತ ಮುಂಚೆಯಿಂದನೂ ಕೂಡ ನಿಮ್ಮದೇ ಊರಲ್ಲಿ ಕೊಳ್ಳೇಗಾಲ ತಾಲೂಕಿನ ನಿಮ್ಮ ಊರಿನಲ್ಲಿ ಮಕ್ಕಳಿಗೆ ಎಜುಕೇಷನ್ಗೆ ಕೂಡ ಶಾಲೆಗಳನ್ನ ದತ್ತು ತಗೊಂಡು ಮಕ್ಕಳ ಎಜುಕೇಷನ್ಗೆ ಸಪೋರ್ಟ್ ಮಾಡ್ತಾ
0: ಇದ್ದೀರಾ. ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಇದೆ, ಅಲ್ಲಿ ಬರೋರೆಲ್ಲ ತುಂಬಾ ಫೈನಾನ್ಷಿಯಲಿ ತುಂಬಾ ವೀಕ್ ಇರೋದು, ಯಾಕಂದ್ರೆ ಬೇರೆ ಸ್ಕೂಲ್ಗೆ ಸೇರ್ಸಕ್ ಆಗಲ್ಲ ಅನ್ನೋರು ಅಲ್ಲಿಗೆ ಬರ್ತಾ ಇದ್ದಿದ್ದು. ನಾನು ಕೂಡ ಅಲ್ಲೇ ಓದಿದ್ದು, ಆ ಸ್ಕೂಲಲ್ಲಿ ಇದ್ದಿದ್ದಂಥ ಫೆಸಿಲಿಟಿ ಏನು ನಾನು ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಮ್ಮ ತಂದೆ ಹೆಸರಲ್ಲಿ ಅದನ್ನು ತಗೋಬೇಕು ಅಂತ ನಮ್ಮ ತಂದೆಯವ್ರು ತೀರ್ಕೊಂಡು 6 ವರ್ಷದಿಂದ. ಸೊ ಆಮೇಲೆ ಒಂದು 3 ವರ್ಷ ಆದ್ಮೇಲೆ ನಾನು ಅದನ್ನು ಈಗ 3ನೇ ವರ್ಷ ನಡೀತಾ ಇದೆ ಅದು, ಆ ಸ್ಕೂಲ್ ದತ್ತು ತಗೊಂಡೆ. ದತ್ತು ತಗೊಂಡು ಆ ಸ್ಕೂಲಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕು, ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಬುಕ್ಸ್ ಇರ್ಬೋದು, ಮತ್ತು ಸ್ಪೋರ್ಟ್ಸ್ ಮೆಟೀರಿಯಲ್ ಇರ್ಬೋದು, ಎಲ್ಲವನ್ನೂ ಕೊಡ್ತಾ ಇದ್ದೀನಿ. ಲಾಸ್ಟ್ ಇಯರು ಆ ತಾಲೂಕ್ ಲೆವೆಲ್ದು ಸ್ಪೋರ್ಟ್ಸ್ದು ನಾನೇ ಕಂಡಕ್ಟ್ ಮಾಡಿದೆ. ಅಂದರೆ ನಮಗೆ ನನ್ನ ಸ್ಕೂಲ್ಗೆ ಬಂದಿತ್ತು ಅದು, ನಮ್ಮ ಸ್ಕೂಲ್ ಮುಖಾಂತರನೇ ಇಡೀ ತಾಲೂಕಿಗೆ ಸ್ಪೋರ್ಟ್ಸ್ದು ಕಂಡಕ್ಟ್ ಮಾಡಿದ್ವಿ. ಈ ಕ್ಲಸ್ಟರ್ ಲೆವೆಲ್ ಸ್ಪೋರ್ಟ್ಸ್ ಅಂತ ಬರುತ್ತಲ್ಲ,
1: ಸ್ಪೋರ್ಟ್ಸ್ ಸೆಮಿನಾರ್,
0: ಕ್ಲಸ್ಟರ್ ಲೆವೆಲ್ ಸ್ಪೋರ್ಟ್ಸ್ ಅದನ್ನು ಮಾಡಿಕೊಟ್ವಿ. ಅಲ್ಲೂ ಇಲಾಖೆಲ್ಲ ತುಂಬ ಒಳ್ಳೆಯ ಹೆಸರು ಬಂತು. ಬಟ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಈಗ. ಅವ್ರ ಯೂನಿಫಾರ್ಮ್ ಇರ್ಬೋದು, ವೈಟ್ ಯೂನಿಫಾರ್ಮ್, ಸರ್ಕಾರ ಕೊಡೋದು ಕಲರ್ ಯೂನಿಫಾರ್ಮ್ ಮಾತ್ರ ಕೊಡ್ತದೆ, ಒಂದ್ ಜೊತೆ ಕೊಡುತ್ತೆ. ವೈಟ್ ಯೂನಿಫಾರ್ಮ್ ಇರಲಿಲ್ಲ, ಶೂ ಇರಲಿಲ್ಲ, ಶೂ ಕೊಡೋದು ಯಾವಾಗಲೂ ಕೊಡ್ತದೆ ಸರ್ಕಾರ ಕೊಡುತ್ತೆ. ಸೊ ಮಕ್ಕಳಿಗೆಲ್ಲ ಓ ಸರಿ ಯೂನಿಫಾರ್ಮ್, ಬ್ಲಾಕ್ ಯೂನಿಫಾರ್ಮ್, ಬ್ಲಾಕ್ ಶೂಸ್, ವೈಟ್ ಶೂಸ್ ಎಲ್ಲ ಕೊಟ್ಟೆ, ಈ ಸರಿ ಕೊಟ್ಟೆ. ಮತ್ತೆ ಬುಕ್ಸ್ ಮಾತ್ರ ನಮಗೆ ಒಬ್ರು ವಾಸುದೇವ್ ಅಂತಿದ್ದಾರೆ, ಅವ್ರ ಪಾಪ ನಮಗೆ ಬುಕ್ಸ್ ಎಲ್ಲ
1: ಕೊಡ್ತಾರೆ,
0: ಕಡಿಮೆ ರೇಟಲ್ಲಿ ಕೊಡ್ತಾರೆ. ಅವ್ರಿಗೇನು ಲಾಭಾಂಶ ಇಲ್ಲದೆ ಏನ್ ಬಂದಿರತ್ತೆ ಆ ರೇಟ್ ಕೊಡ್ತಾರೆ, ಅದನ್ನ ತಗೊಂಡೋಗಿ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತೇನೆ. ಮತ್ತೆ ಇಡೀ ನಮ್ಮ ತಾಲೂಕಲ್ಲಿ ಈಗಲೂ ಟೆಕ್ನೋ ಸ್ಕೂಲ್ ಇಲ್ಲ. ಬಟ್ ನಾನು ಇಲ್ಲಿ ನಮ್ಮ ಇಲ್ಲೊಂದು ನಮ್ಮ ಸಂಸ್ಥೆ ನಡೆಸ್ತಾ ಇದೀವಿ ನಾವು, ಅಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಪಿ ಯು ಸಿ ವರ್ಗು ನಾನು ನಡೆಸ್ತಾ ಇದ್ದೀನಿ, ನಾನು ಟ್ರೆಜರ್ ಆಗಿದ್ದೀನಿ ಅಲ್ಲಿ. ಸೊ ಆ ಸಂಸ್ಥೆಯಲ್ಲಿ ನಾವು ಅಡಾಪ್ಟ್ ಮಾಡಿದ್ವಿ ಟೆಕ್ನೋ ಸ್ಕೂಲ್, ಟೆಕ್ನೋ ಕಾನ್ಸೆಪ್ಟನ್ನ. ಸೊ ಆ ಟೆಕ್ನೋ ಕಾನ್ಸೆಪ್ಟನ್ನೇ ಅದೇ ಕಾಂಟ್ರಾಕ್ಟರ್ ಹತ್ರ ಮಾತಾಡಿ ಅಲ್ಲಿಗೂ ನಮ್ಮ ಸ್ಕೂಲ್ಗೂ ಪ್ರೊಜೆಕ್ಟ್ರು ಸ್ಕ್ರೀನು ಎಲ್ಲ ಹಾಕ್ಸಿ ಮಕ್ಕಳು ಇವಾಗ ಅದನ್ನು ಕಲಿತಾ ಇದ್ದಾರೆ. ನಾವು ಕಂಪ್ಯೂಟರ್ ನೋಡಿದ್ದೆ ಪಿ ಯು ಸಿ ಆದ್ಮೇಲೆ. ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಸೇರೋ ಮಗು ಕಂಪ್ಯೂಟರ್ ಆಪರೇಟ್ ಮಾಡುತ್ತೆ, ಕಂಪ್ಯೂಟರ್ ಆಪರೇಟ್ ಮಾಡುತ್ತೆ ಹುಡುಗ
1: ಮಗು. ಅವ್ರು ಅದರಿಂದ ಏನ್ ಪ್ರಯೋಜನ ಬೇಕಾದ್ರೂ
0: ತಗೋಬಹುದು. ಮೆಟೀರಿಯಲ್ ಅವರೇ ಸಪ್ಲೈ ಮಾಡ್ತಾರೆ, ಆ ಕಂಪ್ನಿ ಅವರೇ ಸ್ಟಡಿ ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ ಎವ್ರಿ ಮಂತ್.
1: ಅದು ಫೀಡ್ ಆಗಿರುತ್ತೆ,
0: ಫೀಡ್ ಆಗಿರುತ್ತೆ ಥ್ರೂ ಇಂಟರ್ನೆಟ್ ಬ್ಲೂಟೂತ್ ಅಲ್ಲಿ ಅದು
1: ಬರುತ್ತೆ,
0: ಯಾವ್ದು ಬೇಕಾ ತಗೋಬಹುದು ಅವರು.
1: ಅದು ಈಗಲೂ ಸ್ಟಾರ್ಟ್ ಇದೆ,
0: ರನ್ನಿಂಗ್ ಅಲ್ಲಿ ಇದೆ.
1: ಅದೊಂದು ಬಹಳ ಒಳ್ಳೆ ವಿಷಯ. ಮೇನ್ ಅಂದ್ರೆ ಇವಾಗ ಪೇರೆಂಟ್ಸ್ಗೆ ಬೇಕಾಗಿರೋದೇ ಅದು. ಟೆಕ್ನೋ ಸ್ಕೂಲ್ ಇದ್ರೆ ಅವ್ರಿಗೆ ಒಂಥರ ಧೈರ್ಯ, ಏನ್ ಬೇಕೋ ನಮ್ಮ ಮಗು, ಕೊನೆ ಪಕ್ಷ ನಮಗ್ ಬರಲಿಲ್ಲ ಅಂದ್ರೆ ಆ ಮಗು ಓಪನ್ ಮಾಡ್ಕೊಂಡು ಟೀಚರ್ಸ್ ಜೊತೆ ಕೇಳ್ಕೊಂಡು ಹೇಳ್ಕೊಂಡು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನೋ ಒಂದು
0: ಹೇಳ್ಕೊಳ್ಬಹುದು,
1: ನೋಡಬಹುದು, ಮಾಡಬಹುದು. ಅದನ್ನ ನೀವಲ್ಲಿ ಪ್ರೊವೈಡ್ ಮಾಡಿಕೊಟ್ಟಿದ್ದೀರಿ.
0: ಬಟ್ಟೆ ಕೊಟ್ಬಿಡ್ತಾರೆ ಕೆಲವರು, ಬಟ್ಟೆ ಸುಮ್ನೆ ಬಟ್ಟೆ ಕೊಟ್ಬಿಟ್ಟು ಫೋಟೋ ತೋರಿಸೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಬಟ್ಟೆ ಕೊಡೋ ಜೊತೆಗೆ ಹೊಲಿಸ್ಕೊಟ್ರೆ ಅಟ್ಲೀಸ್ಟ್ ಮಕ್ಳು ಯೂಸ್ ಮಾಡ್ಕೋತಾರೆ.
1: ಎಷ್ಟೋ ಮಕ್ಳಿಗೆ 100-200 ರೂಪಾಯಿ ಕೂಡ ತುಂಬಾ
0: ಕಷ್ಟ ಇದೆ, ಗೊತ್ತು ನನಗೆ, ಬಹಳ ಕಷ್ಟ ಇದೆ. ಅದಕ್ಕೆ ಮಕ್ಳು ಬಟ್ಟೆ ಹೊಲಿಸ್ಕೊಟ್ಟೆ ನಾವು, ಏನ್ ನಮ್ಗೆ ಭಗವಂತ ಅಷ್ಟು ಕೊಟ್ಟಿದ್ದಾನೆ, ನಮ್ದಲ್ಲಿ ಒಂದು ಪರ್ಸೆಂಟೇಜ್ ಆಫ್ ಅಮೌಂಟ್ ಬೇರೆ ಕಡೆ ಸರ್ವಿಸ್ ಕೊಡೋಣ ಅಂತ ಹೋಲ್ಸ್ಕೊಟ್ಟೆ. ಅದು ಅದೊಂದು ಬಹಳ
1: ಸಮಾಧಾನ,
0: ಖುಷಿ ಆಯ್ತು ಸಮಾಧಾನ. ಬಟ್ ಬಟ್ಟೆ ಕೊಟ್ಟಿರ್ತೀವಿ ಎಲ್ಲ ಇಟ್ಬಿಟ್ಟಿರ್ತಾರೆ, ಪಾಪ ಅದನ್ನ ಹೊಲ್ಸ್ಕೊಳಕ್ ಅವ್ರಿಗೆ ಇರುತ್ತೋ ಇರುತ್ತೋ ಗೊತ್ತಿಲ್ಲ, ಹೊಲ್ಸೆ ಕೊಟ್ಬಿಟ್ಟು ಹಾಕೊಳ್ಳಬೇಕು. ಈಗ ನಮ್ಮ ಸ್ಕೂಲ್ ಮಕ್ಳು, ನನ್ನ ಸ್ಕೂಲ್ ಮಕ್ಳು ಬರ್ತಾ ಇದ್ರೆ ಯೂನಿಫಾರ್ಮ್ ಹಾಕೊಂಡು ಎಷ್ಟು ಚೆನ್ನಾಗಿ ಬರ್ತಾರಂದ್ರೆ, ನೀವು ಯಾವ ಐಡಿ ಕಾರ್ಡ್ ಇದೆ ಯಾವ ಪ್ರೈವೇಟ್ ಸ್ಕೂಲ್ಗೂ ಕಮ್ಮಿ ಇಲ್ಲ.
1: 100 ಮಕ್ಕಳು ಇದ್ದಾರೆ
0: ಮೇಡಮ್, 66-65 ಇದ್ರು. ಈ ಟೆಕ್ನೋ ಸ್ಕೂಲ್ ಮಾಡಿ ನಾವಿಲ್ಲಿ ಇಂಪ್ರೂವ್ ಮಾಡಿದಾಗ ನೀವು ನೋಡುವ ಸ್ಕೂಲ್ ಬಂದ್ರೆ ನೀವು ಯಾವ ಗೌರ್ಮೆಂಟ್ ಸ್ಕೂಲ್ ಅನ್ಸೋದಿಲ್ಲ ನಿಮ್ಗೆ, ಅಷ್ಟು ಚೆನ್ನಾಗಿದೆ. ಒಳ್ಳೆ ವೆಲ್ ಮೇಂಟೈನ್ಡ್ ಪೇಂಟು, ವೆಲ್ ಮೇಂಟೈನ್ಡ್ ಇದು ಬಾತ್ರೂಮ್ಸ್, ವಾಶ್ರೂಮ್ಸ್ ಎಲ್ಲವೂ ಅಷ್ಟು ಚೆನ್ನಾಗಿದೆ.
1: ನಿಜವಾಗ್ಲೂ
0: ವಿಸಿಟ್ ಮಾಡಿ ಒಂದ್ಸರಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಹೈಟೆಕ್ ಆಗಿದೆ ಸ್ಕೂಲ್.
1: ಹೌದು,
0: ಕೊಳ್ಳೇಗಾಲ ತಾಲೂಕು ಹೊಂಡ್ರಬಾಳು, ಮಾದೇಶನ ಬೆಟ್ಟಕ್ಕೆ ಹೋಗುವಾಗ ಕೊಳ್ಳೆಗಾಲ ಬಿಟ್ಮೇಲೆ 4 ಕಿಲೋಮೀಟರ್ ಆಗಿದ ತಕ್ಷಣ ರೈಟ್ ಸೈಡ್ ಒಂದು ರೋಡ್ ಹೋಗುತ್ತೆ.
1: ಅದನ್ನ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ, ಮಾನಿಟರಿಂಗ್ ಹೇಗೆ ಮಾಡ್ತಾ ಇದ್ದೀರಾ?
0: ಮಾನಿಟರಿಂಗ್ ನಾನು ಅವಾಗ ಹೋಗ್ತಾ ಇರ್ತೀನಿ ಊರಿಗೆ, ಬಟ್ ಹೇಳ್ತಾರೆ ಅಲ್ಲಿ ಹೆಚ್ ಎಂ ವಾಸು ಅಂತಿದ್ದಾರೆ, ಅವರು ರಿಕ್ವೈರ್ಮೆಂಟ್ಸ್ ಹೇಳ್ತಾರೆ. ಕೆಲವೊಂದ್ಸಲ ನಮಗೆ ಗೊತ್ತಿರುತ್ತೆ ಏನು ರಿಕ್ವೈರ್ಮೆಂಟ್ಸ್ ಕೊಡಬೇಕು ಅಂತ. ಸೊ ಅವ್ರು ಕೇಳೋಕ್ಕೆ ಹೆಸಿಟೇಷನ್ ಮಾಡಿದ್ರು ನಾವೇ ಅದನ್ನು ತಿಳ್ಕೊಂಡು ನಾವೇ ಸಪ್ಲೈ ಮಾಡ್ಬಿಡ್ತೀವಿ ಅಂದರೆ. ಬಟ್ ಚೆನ್ನಾಗಿ ಸ್ಕೂಲ್ ನಡಿಬೇಕು, ಮಕ್ಕಳಿಗೆ ಫೀಲಿಂಗ್ ಆಗಬಾರ್ದು. ಸೊ ನಾವು
1: ಸರ್ಕಾರಿ ಶಾಲೆ ಓದಿದ್ದೀವಿ,
0: ನಾವು ಪ್ರೈವೇಟ್ ಸ್ಕೂಲ್ ಓದಬೇಕಾಗಿತ್ತು ಅನ್ನೋ ಫೀಲ್ ಬರಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿಗೆ ಏನು ಬೇಕು. ಈಗಲೂ ಕಂಪ್ಯೂಟರ್ ಮಕ್ಕಳು ಕಂಪ್ಯೂಟರ್ ಕ್ಲಾಸ್ ಕಲಿತಾರೆ, ಆಟ ಪಾಠಕ್ಕೆ ಒಳ್ಳೊಳ್ಳೆ ಫೆಸಿಲಿಟೀಸ್ ಮೆಟೀರಿಯಲ್ಸ್ ತೊಗೊಂಡೋಗಿ ಕೊಟ್ಟಿದ್ದೀನಿ. ಮತ್ತೆ ನೋಡಬೇಕಾದ್ರೆ ಸ್ಕ್ರೀನ್ ಇದೆ, ಅವ್ರು ಬೇಕಾದ್ರೆ ಒಳ್ಳೆ ಸಿನಿಮಾಗಳು ನೋಡ್ಬೋದು. ಈಗ ಮಹಾನ್ ನಾಯಕರ ಸಿನಿಮಾ ನೋಡ್ಬೋದು, ಸಂಗೊಳ್ಳಿ ರಾಯಣ್ಣ ಸಿನಿಮಾ ನೋಡಿದ್ದಾರೆ, ಮೊನ್ನೆ ಅಂಬೇಡ್ಕರ್ ಅವ್ರ ಸಿನಿಮಾ ನೋಡಿದ್ದಾರೆ, ಆ ಥರ ಸಿನಿಮಾಗಳು ನೋಡ್ಬೋದು. ಅದು ಅದು ಫೆಸಿಲಿಟಿ ಇದೆ, ಬ್ಲೂಟೂತ್ ನ ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ನೋಡ್ಕೋಬಹುದು.
1: ನೀವು ಚಾಮರಾಜನಗರ ಕೊಳ್ಳೆಗಾಲದವರು ಅಂತ ಹೇಳ್ತೀರಿ, ಕೊಳ್ಳೆನಗರದ ಭಾಷೆನೇ ಬೇರೆ ತರ ಇರುತ್ತೆ, ನಿಮ್ಮಲ್ಲಿ ಆ ತರದ ಭಾಷೆ ಕಾಣಲೇ ಇಲ್ಲ.
0: ಮಾತಾಡ್ತೀನಿ ನಾನು, ನಮ್ಮೂರ್ಗೆ ಅದೇ ಭಾಷೆ ಮಾತಾಡೋದು ನಾನು. ನಮ್ಮೂರ ಭಾಷೆ ಕೇಳಿದ್ರೆ ಬಹಳ ಖುಷಿ ಪಟ್ಬಿಡ್ತೀರಿ
1: ನೀವು.
0: ಮಾತಾ ಗೊತ್ತಾಗಲ್ಲ ನಿಮ್ಗೆ, ಮಾತಾಡ್ತಾ ಇಲ್ವಾ? ಅಯ್ಯೋ ಸುಮ್ಮನೆ ಇರೋ, ಒಗಡೋ ಬಡಡೋ, ಅದು ಆ ಭಾಷೆಗಳು ನಮ್ದು.
1: ಆ ಭಾಷೆ ಲೋಕಲ್ ಭಾಷೆನ ಬಿಡಲ್ಲ.
0: ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದು ನಮ್ಮ ಸೊಗಡೆ ಅದು.
1: ಹೌದು,
0: ರಾಜ್ಕುಮಾರ್ ಅವರು ಅಷ್ಟೇ.
1: ಹಾ ಹೌದು, ಅವರು ಈ ಕಡೆ
0: ಅವರು ನಮ್ಮ ಸಿಂಗ. ನಮ್ಮೂರಿಂದ 6 ಕಿಲೋಮೀಟರ್ 7 ಕಿಲೋಮೀಟರ್ ಅಷ್ಟೇ ಸಿಂಗನಾಡು.
1: ಹೌದು ಹೌದು.
0: ಸೊ ಹಾಗಾಗಿ ಅವ್ರ ಭಾಷೆ ಮರ್ತೇನೆ, ನಾನು ಮರ್ತಿಲ್ಲ, ಬಟ್ ಇಲ್ಲಿ ಮಾತಾಡಿದಾಗ ಅದೇ ತರ ಮಾತಾಡಿದ್ರೆ ಇದಾಗಲ್ಲ, ಎಲ್ಲರೂ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ನಾನು
1: ಸಿದ್ದರಾಮಯ್ಯ ಅವರು ಬಿಡದೇ ಇಲ್ಲ ಬಿಡಿ ಆ ಭಾಷೆ. ಇನ್ನು ಸಿನಿಮಾ ಅನುಭವಗಳು ಸರ್, ಯಾವ್ದಾದ್ರು ಸಿನಿಮಾ ವಿಷಯ ಹೇಳೋದಾದ್ರೆ, ಸಿನಿಮಾ ನನಗೆ ಇಂಥ ಪಾತ್ರ ಅಂತ, ಅಥವಾ ಶೂಟಿಂಗ್ ನಡೆಯುವಾಗ ನಡೆದಂಥದ್ದು, ನಟ ನಟಿಯರ ಜೊತೆಗಿನ ಒಡನಾಟಗಳು, ಏನಾದರೂ ಒಂದೆರಡು ಸಿನಿಮಾ ಅನುಭವಗಳನ್ನು ಹೇಳೋದಾದ್ರೆ.
0: ನನಗೆ ಒಳ್ಳೆ ಅನುಭವ ಆಗಿದ್ದು ಸಾರಥಿ ಅನ್ನೋ ಸಿನಿಮಾ, ದರ್ಶನ್ ಅವ್ರದ್ದು, ಅವ್ರ ಜೊತೆ ಸಾರಥಿ ಸಿನಿಮಾ ಒಳ್ಳೆ ಹೆಸರು ತಂದು ಕೊಡ್ತು, ಒಳ್ಳೆ ಮಾರ್ಕೆಟಿಂಗ್ ಬಂತ.
1: ಏನ್ ಪಾತ್ರ ಮಾಡಿದ್ರಿ ನೀವು ಅದರಲ್ಲಿ?
0: ಟ್ರಾಫಿಕ್ ಇನ್ಸ್ಪೆಕ್ಟರ್, ರೈತನಿಗೆ ಮೋಸ ಮಾಡ, ರೈತನಿಗೆ ಫೈನ್ ಹಾಕುವಂತಪ್ಪ. ತುಂಬಾ ಅದು ಒಳ್ಳೆ ವೈರಲ್ ಆಯ್ತು, ಅದು ಈಗಲೂ ವೈರಲ್ ಆಗ್ತಾ ಇರ್ತದೆ. ದರ್ಶನ್ ವಿಷಯ ಬಂದಾಗ ಆ ಸೀನ್ ಬಂದೇ ಬರುತ್ತೆ ಅದು. ಅದಾಯ್ತು. ಮತ್ತೆ ಅಣ್ಣ ಅವ್ರ ಸಿನಿಮಾ ಮಾಡುವಾಗ ಅಂಬರೀಷ್ ಅಣ್ಣ ಅವರು ದೊಡ್ಡ ಹೀರೋ, ದರ್ಶನ್ ಅವರು ಒಳ್ಳೆ ಹೆಸರು ಮಾಡಿದ್ದು ಅವಾಗ. ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದು ಒಂದು ಇದ್ರ ಮೇಲೆ ನಡೀತಾ ಇತ್ತು, ಬ್ರಿಡ್ಜ್ ಮೇಲೆ. ಆ ಬ್ರಿಡ್ಜ್ ಮೇಲೆ ನೈಟ್ ಎಫೆಕ್ಟ್, ಅದು ಓಂ ಪ್ರಕಾಶ್ ರಾವ್ ಡೈರೆಕ್ಷನ್, ನೈಟ್.
1: ಯಾವ ಫಿಲ್ಮ್?
0: ಅಣ್ಣ ಅವರು.
1: ಆ ಫಿಲ್ಮ್ ಹೆಸರು
0: ಅಣ್ಣ ಅವರು. ಸೊ ಬ್ರಿಡ್ಜ್ ಮೇಲೆ ಇಂಟ್ರೊಡಕ್ಷನ್ ಸೀನ್ ಅವ್ರದ್ದು. ನಾನು ಅಂಬರೀಷರ್ ಜೊತೆ ಇರ್ತೇನೆ, ವಿಲನ್ ಗ್ಯಾಂಗ್ ನಂದು, ಹೀರೋ ದರ್ಶನ್ ಅವರು. ಸೊ ರೈನ್ ಎಫೆಕ್ಟ್, ಎಂಟತ್ತು ಟ್ಯಾಂಕರ್ ತಂದ್ಬಿಟ್ಟು ನೀರೆಲ್ಲ ಸ್ಪ್ರೇ ಆಗ್ತಾ ಇರ್ತದೆ. ನೆನ್ಕೊಂಬಂದು ಅಂಬರೀಷ್ ಅಣ್ಣ ಅವರು ದರ್ಶನ್ಗೆ ಬೈಯುವಂಥ ಸೀನ್ ಅದು. ಸೊ ಅದು ಶಾರ್ಟ್ ಆಗಿದ ತಕ್ಷಣ ಅವ್ರು ನಮ್ಗೆ ಯಾರು ಅಸ್ಟೆಂಟ್ಗಳು ಇರಲಿಲ್ಲ ಅವಾಗ, ದರ್ಶನ್ ಅವ್ರಿಗೆ 4-5 ಜನ ಅಸ್ಟೆಂಟ್ಗಳು, ಅಂಬರೀಷ್ ಅಣ್ಣ ಅವ್ರಿಗೆ ಒಂದು 8 ಜನ ಅಸ್ಟೆಂಟ್ಗಳು. ನೀರೆಲ್ಲ ಬಿದ್ದು
1: ನೆಂದೋಗ್ಬಿಟ್ಟಿರ್ತೀವಿ,
0: ಟವಲ್ ಕೊಡೋದಕ್ಕೆ, ಬಿಸಿನೀರು ಕೊಡೋದಕ್ಕೆ, ಶಾಖ ಕೊಡೋದಕ್ಕೆ ಎಲ್ಲ ತುಂಬಾ ಜನ ಆಯ್ತು. ಬಟ್ ನಮ್ಗೆ, ನಾನು ಬರೀ ಆರ್ಟಿಸ್ಟ್ ಸ್ಟಾರ್ಟಿಂಗ್ ನಂದು, ಅವಾಗ ಇನ್ನು ಬಿಗಿನಿಂಗ್ ಡೇಸ್ ನಡ್ಕೊಂಡು ನಿಂತಿದ್ದೆ. ಅವಾಗೆಲ್ಲ ಇಷ್ಟು ಬಿಸಿಲಿಲ್ಲ ಅವಾಗೆಲ್ಲ.
1: ಹೌದೌದು. ಅಲ್ಲ, ಏನೇ ಆದ್ರೂ ಶೂಟಿಂಗ್ ಸ್ಪಾಟ್ ಅಲ್ಲಿ ಯಾರು ಅಷ್ಟು ಬಂದು ಹೆಲ್ಪ್ ಮಾಡ್ಲಿಕ್ಕೂ ಜನ ಇಲ್ಲ,
0: ಯಾರು ಬರ್ಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡೋಷ್ಟು ಯೋಗ್ಯತೆ ಇಲ್ಲ ನಂಗೆ ಅವಾಗ. ಆರಾಮಾಗಿ ನಡ್ಕೊಂಡು ನಿಂತಿದ್ದೆ. ಸರಿ ಅಂಬರೀಷ್ ಅಣ್ಣ, ಯಾಪಪ್ಪ ನೋಡ್ಬಿಡು, ಒಂದು ಯಾವ ನೋಡಿದಾರೆ ಹಿಂಗೆ. ನಾನು ನಡ್ಗದ್ ನೋಡ್ಬಿಟ್ಟು ಅವ್ರ ಅಸ್ಟೆಂಟ್ ಕರೆದು ಚೆನ್ನಾಗಿ ಬೈದ್ಬಿಟ್ರು. ನಮಗೆ ಬಂದು ಕಾಕ ಹಿಡಿತಾರೆ, ನೋಡು ಪಾಪ ಹುಡುಗ ಅವನು ಆರ್ಟಿಸ್ಟ್ ಅಲ್ವಾ, ಹಂಗೆ ಹೆಂಗೆ ಬೈದ ಪಾಪ. ಅವರು ಟವಲ್ ಕೊಟ್ಟು ಅಂದರೆ ಆ ಒಂದು ಹಿರಿಯ ಕಲಾವಿದರದ ಒಂದು ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ತನ್ನ ಜೊತೆಲೂ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ.
1: ಅದರಲ್ಲೂ ವಿಶೇಷವಾಗಿ ಅಂಬರೀಷ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಅವ್ರು ಯಾರೇ ಇರಲಿ ಅವ್ರ ಜೊತೆಗೆ, ಊಟ ತಿಂಡಿ ವಿಷಯದಿಂದ ಹಿಡಿದು ಏನೇ ಇರಲಿ, ಅವರು ಅದನ್ನ ಯಾವ್ದನ್ನು ಮುಲಾಜೆ ಇಟ್ಕೊಳ್ಳಲ್ಲ.
0: ನಾವು ಒಂದು 20-25 ಜನ ಜೊತೆಲೆ ಇದ್ವಿ. ಆ ಒಂದು 25 ಜನಕ್ಕೆ 20-25 ದಿನದಲ್ಲಿ ಒಂದು 4-5 ಕೆಜಿ ದಪ್ಪ ಆಗ್ಬಿಟ್ಟಿದ್ವಿ ನಾವು.
1: ಊಟ
0: ಅವ್ರಿಗೆ ಬೆಳಿಗ್ಗೆ ಎದ್ರೆ ದೊಡ್ಡ ದೊಡ್ಡ ಕೆರಿಯರ್, ಮದ್ದೂರು ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು,
1: ಜನ ಅಂದ್ರೆ ಜನ,
0: ಎಲ್ಲಿಂದ ದೊಡ್ಡ ದೊಡ್ಡ ಕೆರಿಯರ್ ಅವ್ರು ತಿಂದ ಅಷ್ಟು ಅಷ್ಟು ತಿನ್ನಕಾಗುತ್ತೆ.
1: ನಿಜ ನಿಜ ನಿಜ.
0: ಅವ್ರಿಗೆ ಬಂದ ತಕ್ಷಣ ತಳ್ರ ಮಾಡ್ರಿ ನಮಗ್ ಟ್ರಾನ್ಸ್ಫರ್ ಮಾಡೋರು.
1: ನಿಜ ನಿಜ.
0: ಚಿಕನ್ ಮಟನ್, ಅಯ್ಯೋ ಮದ್ದೂರು ಬಂದೂರು, ಒಳ್ಳೊಳ್ಳೆ ಚಿಕನ್ ಮಟನ್
1: ತಂದು
0: ಅಂದ್ರೆ ಅವ್ರದ್ದು ಮನಸ್ಸಿದ್ ಹೆಂಗಿರುತ್ತೆ ಅಂದ್ರೆ, ಏ ನಮ್ ಕಲಾ ಚೆನ್ನಾಗಿರ್ಬೇಕು.
1: ಹೌದು ಹೌದು. ಪಕ್ಕದಲ್ಲಿ ಕೂತಿದ್ದಾರೆ ಅಂದ್ರೆ ಅವ್ರು ನಮ್ಮವರು ಅನ್ನೋ ಹಾಗೆ ಅವ್ರ ಭಾವನೆ.
0: ಯಾವಾಗಲೂ ಅಪರೂಪಕ್ಕೆ ರೆಸ್ಟ್ ಹೋಗ ಮಾತ್ರ ಕ್ಯಾರನ್ಗೆ ಹೋಗೋರು, ಬಂದಿದ್ ಕ್ಯಾರನ್ ಇತ್ತು ಅವ್ರ ಗಾಡಿಗೆ ಹೋಗೋರು, ಬಾಕಿ ನಾವು ಹಿಂಗೆ ಕೂತ್ಕೊಂಡು ಹಟ್ಟೆ ಬಿಡೋದು.
1: ನಿಜ.
0: ಅವರು, ನಾನು ಹೇಳ್ಬೇಕಂದ್ರೆ ಅವ್ರದ್ದು ದೊಡ್ಡ ಫ್ಯಾನ್ ನಾನು. ಗುಂಡಾಗುರು ಅಂತ ನಮ್ಮ, ನಾನು ಕಾಲೇಜ್ ಓದ್ತಾ ಇದ್ದೆ ಕೊಳ್ಳೇಗಾಲದಲ್ಲಿ, ಗುಂಡಾಗುರು ಅಂತ ಒಂದು ಸಿನಿಮಾ ಬಂತು ಅವ್ರದ್ದು, ಕೆಂಪನಪಾಳ್ಯದಲ್ಲಿ ಸೆಟ್ ಹಾಕಿದ್ರು ಸ್ಕೂಲ್ ಸೆಟ್. ಆ ಸ್ಕೂಲ್ ಸೆಟ್ ಅಲ್ಲಿ ಅದನ್ನ ಲಾಸ್ಟ್ ಡೇ ಅದನ್ನ ಸುಟ್ಟಾಕ್ಬಿಡ್ತಾರೆ, ಆ ಸೀನ್ ಮಾಡ್ತಾ ಇದ್ರು. ಆವಾಗ ಅಂಬರೀಷ್ ಅಣ್ಣ ಅವ್ರಿಗೆ ನಾನು ಹೋಗಿ ಮೀಟ್ ಮಾಡ್ಬೇಕಂತ ಬಹಳ ಶ್ರಮ ಪಟ್ಟೆ, ಬಿಡ್ಲಿಲ್ಲ. ಫಸ್ಟ್ ಡೇ ಬಿಡ, ಎರಡು ದಿನ, ಮೂರನೇ ದಿನ ಬಿಡ್ಲಿಲ್ಲ. ನಾಲ್ಕನೇ ದಿನ ಏನಾರು ಮಾಡಿ ನೋಡ್ಲೇಬೇಕಂತ ಕಾಲೇಜ್ ಬಂಕ್ ಹೊಡೆದು, ಅವ್ರ ಸೆಕ್ಯೂರಿಟಿಗಳಿದ್ರಲ್ಲ ಅವ್ರು ತಳ್ಕೊಂಡು ಹೋಗಿ ನುಕ್ಕೊಂಡೋಗಿ ಅವ್ರ ಆಟೋಗ್ರಾಫ್ ಹಾಕ್ಸ್ಕೊಂಡ್ಬಿಟ್ಟಿದ್ದೆ. ಅದನ್ನ ಅಣ್ಣ ಅವ್ರ ಟೈಮಲ್ಲಿ ತೋರಿಸಿದೆ ಅವ್ರಿಗೆ, ಯಾವಾಗ ಹಾಕ್ಸ್ಕೊಂಡಿದ್ದೆ ಇದು ಒಂದು ಈ ಥರ ಗುಂಡಾಗುರು ಸಿನಿಮಾ ನಿಮ್ಮ ಬಂದಾಗ. ಓಹೋಹೋ, ಅಲ್ಲಿ ಪ್ರಾಡಕ್ಟಾ ನೀನು ಅಂದ್ರು. ಹ್ಞೂ ಸರ್, ಅಲ್ಲಿ ಅವನೇ.

0: ಚಂದದ ಹಾಡನ್ನ ಕೇಳಿ ನಾವು ಮತ್ತೆ ಕಾರ್ಯಕ್ರಮಕ್ಕೆ ವಾಪಸ್ ಆಗಿದ್ದೇವೆ. ಗಣೇಶ್ ರಾವ್ ಕೇಸರ್ಕರ್ ಅವರು ತಮ್ಮ ಸಿನಿಮಾ ಧಾರಾವಾಹಿ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ.
1: ಬಂಧನದಿಂದ ವಿಷ್ಣುವರ್ಧನ್ ಅವರ ಫೇವರೇಟ್ ಸಾಂಗ್ ಬಣ್ಣ ಬಣ್ಣ ಬಣ್ಣ.
0: ನಿಮ್ಗೆ ಕಲಾವಿದರಿಗೆ ಎಲ್ಲರಿಗೂ ಕೂಡ ಬಣ್ಣದ ಬದುಕಿನ ನಂಟು ಹೀಗೆ ಸುಖವಾಗಿ ಸಾಗ್ಲಿ ಅಂತ ಹೇಳ್ತಾ ಬಣ್ಣ ಬಣ್ಣ ಹಾಡನ್ನ ಕೇಳೋಣ.

0: ಇದಿಷ್ಟು ನಮ್ಮ ಕಲಾವಿದರಾದಂತಹ ಗಣೇಶ್ ರಾವ್ ಕೇಸರ್ಕರ್ ಅವರ ಅನುಭವದ ಮಾತುಗಳು. ಬಹಳಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಸರ್ ಕಾರ್ಯಕ್ರಮದಲ್ಲಿ. ನೀವು ನಿಮ್ಮ ಒಂದು ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ ಆಕಾಶವಾಣಿ ಕೇಂದ್ರಕ್ಕೆ ಬಂದು ನಿಮ್ಮ ಎಲ್ಲ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.
0: ಕಿರುತೆರೆ ಸಿನಿಮಾ ಕಲಾವಿದ ಗಣೇಶ್ ರಾವ್ ಕೇಸರ್ಕರ್ ಇವರ ಜೊತೆಗೆ ಮಾತುಕತೆಯನ್ನ ಕೇಳಿದ್ರಿ. ಕಾರ್ಯಕ್ರಮ ಪ್ರಸ್ತುತಿ ಚಂದು ಬಾನುಲಿ ಬಂಧು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಕೇಂದ್ರ.

0: ಆತ್ಮೀಯ ಕೇಳುಗರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದುವರೆಗೂ ಬೆಳ್ಳಿ ಬದುಕು ಪ್ರಸಾರವಾಯಿತು. ಕಿರುತೆರೆ ಸಿನಿಮಾ ನಟ ಗಣೇಶ್ ರಾವ್ ಕೇಸರ್ಕರ್ ಇವರೊಂದಿಗೆ ಮುಕ್ತ ಮಾತುಕತೆಯನ್ನು ನಡೆಸಿದ್ದಾರೆ ಚಂದು. ನಿರ್ಮಾಣ ಹಾಗೂ ಪ್ರಸ್ತುತಿ ಚಂದು. ಮುಂದುವರೆದ ಭಾಗವನ್ನು ಈಗ ನೀವು ಆಲಿಸಿದ್ರಿ.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಹಿಂದಿಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ, ಸಮೀರ್ ಅವರ ಸಾಹಿತ್ಯ ಹಾಗೆ ನದೀಮ್ ಶರ್ವಾಣ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ಕೇಳಿ ಬುದ್ಧ ಮೇಲ್ಗಯ ಚಿತ್ರದ ಗೀತೆ ನಾ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಮುಜ್ರಾಹ್ ಅವರ ಸಾಹಿತ್ಯ ಹಾಗೆ ಬುರ್ಮನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ಕೇಳೋಣ ಕ್ರಿಶ್ ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಇಬ್ರಾಹಿಂ ಆಶ್ಕ್ ಅವರ ಸಾಹಿತ್ಯ ಹಾಗೆ ರಾಜೇಶ್ ರೋಷನ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಈಗ ಕೇಳಿ ಗ್ಯಾಂಗ್ಸ್ಟರ್ ಚಿತ್ರದ ಗೀತೆ. ನಾಜುಬೀನ್ ಅವರ ಧ್ವನಿಯಲ್ಲಿ ಸೈಯದ್ ಕೊದಾರಿ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ಕೇಳಿ ಯಾದೋಂಕಿ ಭಾರತ್ ಚಿತ್ರದ ಗೀತೆಯನ್ನ ಮೊಹಮ್ಮದ್ ರಫಿ ಹಾಗೆ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ, ಮುಜ್ರಾಹ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಇರುವಂತಹ ಗೀತೆ.

ಈಗ ಕೇಳಿ ಕುಚ್ ದಿಲ್ ನೇ ಕಹಾ ಚಿತ್ರದ ಗೀತೆಯನ್ನು. ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ನಿಖಿಲ್ ವಿನಯ್ ಅವರ ಸಂಗೀತ ಇರುವಂತಹ ಗೀತೆ.

ಈಗ ಕೇಳಿ ರೋಜಾ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಪಿ ಕೆ ಮಿಶ್ರಾ ಅವರ ಸಾಹಿತ್ಯ ಇರುವಂತಹ ಈ ಗೀತೆಗೆ ಎ ಆರ್ ರೆಹಮಾನ್ ಅವರು ಸಂಗೀತ ನೀಡಿದ್ದಾರೆ.

ಆತ್ಮೀಯ ಕೇಳುಗರೆ, ಇದುವರೆಗೂ ಹಿಂದಿಯ ಮಧುರ ಗೀತೆಗಳನ್ನ ಆಲಿಸಿದ್ರಿ. ಸಮಯ 10 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ 3 ದಿನಗಳ ಕಾಲ ಗುಜರಾತ್ ಪ್ರವಾಸ ಕೈಗೊಳ್ಳಲಿದ್ದು, ನಾಡಿದ್ದು ಕೇವಾಡಿಯಾದಲ್ಲಿ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ಹಾಗೂ ಬುಧವಾರ ವಡೋದರಾದಲ್ಲಿ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವದಲ್ಲಿ ಭಾಗವಹಿಸುವ ಕಾರ್ಯಕ್ರಮವಿದೆ. ರಾಜ್ಯದ ಜನರ ಬದುಕು ಹಸನಾಗಲು ಹಾಗೂ ನೆಮ್ಮದಿ ಬದುಕು ಕಲ್ಪಿಸಲು ತಮ್ಮ ಅಧಿಕಾರಾವಧಿಯುದ್ದಕ್ಕೂ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಇಂದು ನಡೆದ ಕಸ್ತೂರಿ ರಂಗನ್ ವರದಿ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಯುವಜನರು ಯಾವುದೇ ರೀತಿಯ ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗದೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಪ್ರತಿಯೊಬ್ಬರು ಯೋಗ ಮತ್ತು ಧ್ಯಾನದ ಮೂಲಕ ಶಾರೀರಿಕ ಹಾಗೂ ಮಾನಸಿಕ ದೃಢತೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಾಳೆ ವಿಕಾಸಸೌಧದಲ್ಲಿ ಇ ಆಸ್ತಿ 2.0 ನೂತನ ವ್ಯವಸ್ಥೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಆಸ್ತಿ ದಾಖಲೆ ನಿರ್ವಹಣೆಯನ್ನು ಮತ್ತಷ್ಟು ಸರಳ, ವೇಗ ಮತ್ತು ಪಾರದರ್ಶಕಗೊಳಿಸುವ ಉದ್ದೇಶದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಇ ಆಸ್ತಿ 2.0 ನೂತನ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಿದೆ. ಏಷ್ಯನ್ ಗೇಮ್ಸ್ನ ಟೇಬಲ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ತಂಡ ಇಂಡೋನೇಷ್ಯಾ ತಂಡವನ್ನು 3-0 ಅಂತರದಲ್ಲಿ ಹಾಗೂ ಸಿಂಗಾಪುರ ತಂಡವನ್ನು 3-2 ಅಂತರದಲ್ಲಿ ಮಣಿಸಿದರೆ, ಪುರುಷರ ತಂಡ ಇಂಡೋನೇಷ್ಯಾ ತಂಡವನ್ನು 3-0 ಅಂತರದಲ್ಲಿ ಮಣಿಸಿ ಇರಾನ್ ವಿರುದ್ಧ ಸೋಲು ಅನುಭವಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 10:03:33. ಇನ್ನೀಗ ಕಾರ್ಯಕ್ರಮ ಪ್ರೇಮ ನಿನಾದ. ಪ್ರೇಮದ ನಿಜ ಅರ್ಥವನ್ನು ತಿಳಿಸುವಂತಹ ಸುಮಧುರ ಗೀತೆಗಳನ್ನು ಈ ಸಮಯ ಕೇಳ್ತಾ ಸಾಗೋಣ. ಈಗ ಮೊದಲಿಗೆ ಕೇಳಿ ಆರದ ಗಾಯ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ಕೇಳಿ ಬಯಲುದಾರಿ ಚಿತ್ರದ ಗೀತೆಯನ್ನ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆ.

ಈಗ ಕೇಳಿ ನಾಗರ ಹಾವು ಚಿತ್ರದ ಗೀತೆಯನ್ನು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ಕೇಳಿ ಧರ್ಮ ಸೆರೆ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ಕೇಳಿ ಅಜ್ಞಾತವಾಸ ಚಿತ್ರದ ಗೀತೆಯನ್ನ. ಪಿ ಸುಶೀಲ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ರಮೇಶ್ ನಾಯ್ಡು ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಈಗ ಕೇಳಿ ರಥಸಪ್ತಮಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಜಾನಕಿಯವರ ಧ್ವನಿಯಲ್ಲಿ ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿರುವಂತಹ ಈ ಒಂದು ಗೀತೆಗೆ ಚಿ ಉದಯಶಂಕರ್ ಅವರು ಸಾಹಿತ್ಯ ನೀಡಿದ್ದಾರೆ.

0: ಆತ್ಮೀಯ ಕೇಳುಗರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣತೊಡೋಣ.
1: ನಮ್ಮ ಕಸ ನಮ್ಮ ಹೊಣೆ, ಸ್ವಚ್ಛತೆಗೆ ಹಾಕು ಮಾಡೆ.
2: ಅಂದ ಚಂದದ ಪರಿಸರವೇ ಆನಂದದಾಯಕವಾದುದು, ಮಾಲಿನ್ಯವು ಮಾರಕವಾದುದು. ಸ್ವಚ್ಛತೆಯೇ ಸೇವೆ ಪ್ರಾಯೋಜಿತ ಕಾರ್ಯಕ್ರಮವು ಪ್ರತಿ ಶುಕ್ರವಾರ ಬೆಳಗ್ಗೆ

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳಿ ಸೌಂದರ್ಯ ಚಿತ್ರದ ಗೀತೆಯನ್ನ ಕುನಾಲ್ ಗಾಂಜಾವಾಲಾ ಹಾಗೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

ಈಗ ಕೇಳಿ ಹೃದಯ ಹಾಡಿತು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಚಿಯೋದಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಈಗ ಕೇಳಿ ಹಬ್ಬ ಚಿತ್ರದ ಗೀತೆ. ರಾಜೇಶ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

0: ಆತ್ಮೀಯ ಕೇಳುಗರೆ, ಇದುವರೆಗೂ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮದ ನಿಜ ಅರ್ಥವನ್ನು ತಿಳಿಸುವಂತಹ ಸುಮಧುರ ಗೀತೆಗಳನ್ನು ಆಲಿಸಿದಿರಿ.
1: ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ.
2: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 10 ಗಂಟೆ ಆಗ್ತಾ ಇದೆ. ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶಿಕ್ಷಣವು ವ್ಯಕ್ತಿಯ ಜೀವನವನ್ನಷ್ಟೇ ಅಲ್ಲ, ಇಡೀ ಸಮಾಜ ಮತ್ತು ದೇಶವನ್ನೇ ಪರಿವರ್ತಿಸುವ ಶಕ್ತಿಯಾಗಿದೆ. ಈ ಹಿಂದೆ ಶಿಕ್ಷಣದಿಂದ ವಂಚಿತರಾಗಿದ್ದ ಸಮುದಾಯಗಳ ಮಕ್ಕಳು ಇಂದು ಶೇಕಡಾ 98, ಶೇಕಡಾ 100ರಷ್ಟು ಅಂಕ ಗಳಿಸುತ್ತಿರುವುದು ಅವರ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ದಾವಣಗೆರೆಯಲ್ಲಿಂದು ಹೇಳಿದ್ದಾರೆ. 18 ವಯಸ್ಸು ಮೇಲ್ಪಟ್ಟ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸೂಚಿಸಿದ್ದಾರೆ. ಇಂದು ಕೇಂದ್ರ ನಗರ ಪಾಲಿಕೆಯಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳಿಂದ ವಿಶೇಷ ನೋಂದಣಿ ಅಭಿಯಾನ ಕಾರ್ಯ ಪರಿಶೀಲನೆ ನಡೆಯಿತು. ಕಾನೂನು ಮತ್ತು ನ್ಯಾಯ ಸಚಿವಾಲಯದ ನ್ಯಾಯ ಇಲಾಖೆಯು ದಿಶಾ 2.0 ಯೋಜನೆಯಡಿ ನಾಳೆ ಗೋವಾದಲ್ಲಿ ಪ್ರಾದೇಶಿಕ ಕಾರ್ಯಾಗಾರವನ್ನು ಆಯೋಜಿಸಲಿದೆ. ತಂತ್ರಜ್ಞಾನ ಆಧಾರಿತ ಕಾನೂನು ಸೇವೆಗಳು, ಕಾನೂನು ಜಾಗೃತಿ ಮತ್ತು ಉಚಿತ ಕಾನೂನು ನೆರವನ್ನು ಬಲಪಡಿಸುವ ದೇಶವ್ಯಾಪಿ ಪ್ರಯತ್ನಗಳ ಭಾಗವಾಗಿ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗುತ್ತಿದೆ. ಮೀರತ್ನಲ್ಲಿ ನಡೆದ ವೈಮಾನಿಕ ಪ್ರದರ್ಶನದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ 9 HAK MK-132 ವಿಮಾನಗಳೊಂದಿಗೆ ಅದ್ಭುತ ಸಾಹಸ ಪ್ರದರ್ಶನ ನೀಡಿತು. ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇತ್ ಪ್ರದರ್ಶನವನ್ನು ವೀಕ್ಷಿಸಿ ತಂಡದ ಸಾಹಸವನ್ನು ಶ್ಲಾಘಿಸಿದರು. ಬೆಂಗಳೂರು ದಕ್ಷಿಣ ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯದಂತೆ ಅರಿವು ಮೂಡಿಸಲು ಅಪರ ಜಿಲ್ಲಾ ಚುನಾವಣಾಧಿಕಾರಿ ಕೆಎನ್ ರಮೇಶ್ ನೇತೃತ್ವದಲ್ಲಿ ಇಂದು ಜಯನಗರದಲ್ಲಿ ವಿಶೇಷ ಜಾಗೃತಿ ಅಭಿಯಾನ ನಡೆಸಲಾಯಿತು. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಇಂದು ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಟೆಲಿಕಾನ್ಫರೆನ್ಸ್ ನಡೆಸಿ ಎಲ್ನಿನು ಪ್ರಭಾವ ಮತ್ತು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಪರಿಶೀಲಿಸಿದರು. ಏಷ್ಯಾನ್ ಗೇಮ್ಸ್ನ ಈಜು ಸ್ಪರ್ಧೆಯಲ್ಲಿ ಭಾರತದ ರಿಷಭ್ ದಾಸ್ ಇಂದು ನಡೆದ ಪುರುಷರ 100 ಮೀಟರ್ ಪುರುಷರ ಬ್ಯಾಕ್ಸ್ಟ್ರೋಕ್ ಫೈನಲ್ನಲ್ಲಿ 54.77 ಸೆಕೆಂಡ್ಗಳಲ್ಲಿ ನಿಗದಿತ ದೂರ ಕ್ರಮಿಸಿ 6ನೇ ಸ್ಥಾನ ಪಡೆದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 11:03. ಇದುವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ಆರ್ಜೆ ವರುಣ್. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.